ಅಕ್ರಮತೇ ಸಚಂದ್ರಮಸಮಾಗಚ್ಛತಿ ತಸ್ಮೈಷ ತತ್ರ ವಿಧಿಹೀತೇ ಯಥಾ ರುಂದುಭೇ ಸ್ಖಂತೇನ ಸವೂರ್ಧ್ವ ಆಕ್ರಮತೇ ಸಲೋಕಮಾಗಚ್ಛತ್ಯಶೋಕಮಹಿಮಂ ತಸ್ಮಿನ್ ವಸತಿ ಶಾಶ್ವತೀ ಸ್ತಮಾಃ ಏತದ್ವೈ ಪರಮಂ ತಪೋ ಯದ್ಯಾಹಿ ತತ್ತಪ್ಯತೇ ಪರಂ ಗೇಹೈವ ಲೋಕಂ ಜಯತಿ ಜಯೇವಂ ವೇದೈತದ್ವೈ ಪರಮಂ ತಪೋಯಂ ಪ್ರೇತಮರಣ್ಯಗ್ನೇ ಹರಂತಿ ಪರಮಗ್ನೇಹೈ

ತದೇವ ತುರೀಯಂ ದರಿಶತಂ ಪದಂ ಪರೋರಜಾಯೇತ ತಪಸಿ ಯದ್ವೈ ಚತುರ್ಥಂ ತತ್ತುರೀಯಂ ದರಿಶತಂ ಪದಮಿತಿ ದರ್ಶಯಿವಕ್ಯೇತ ಪರೋರಜಾ ಇತಿ ಸರ್ವಮುಕ್ತ್ಯೇ ವೈ ಶರಜ ಉಪರ್ಜುಪರಿ ತಪತ್ಯೇ ವಜ್ಞೇಹೈವ ಸ್ತ್ರಿಯಾ ಯಶಸಾ ತಪಸಿ ಯೋಸ್ಯಾಯೇತ ದೇವಂ ಪದಂ ವೇದ ಶ್ರೀಹಾರಾಯತ್ರೇ ತಸ್ಮಿಗ್ರತ್ವೀಯೇ ದರ್ಶದೇ ಪದೇ ಪರೋರಜಸಿ ಪ್ರತಿಷ್ಠಿತಾರದ್ವೈ ತತ್ಸತ್ಯೇ ಪ್ರತಿಷ್ಠಿತಂ ಚಕ್ರುರ್ವೈ ಸತ್ಯಂ ಚಕ್ರುರ್ಹಿ ವೈ ಸತ್ಯಂ ತಸ್ಮಾದ್ಯಿದಾನೇಯಂ ದುಂವಿವರಮಾನಾದೇಯಾ ಕಾಮಹಮದರ್ಶಮಹಮಶ್ರೌಷಮಿತಿ ಯದೇವಂ ಬ್ರೂಯಾ.

ಅಗ್ನಿರೇವ ಮುಖಂ ಯಶಿಗವಾ ಅಪಿ ಭಕ್ತಿವಾಜತಿ ಸರ್ವೇವ ತತ್ಸಂದಹತ್ಯೇವೈವಂ ವಿದ್ಯದ್ಯಪಿ ಭಕ್ತಿರ ಪಾಪಂ ಕುರುತೇ ಸರ್ವೇವ ತತ್ಸಂದಾಯ ಶುದ್ಧ ಪೂತೋ ಜರೋ ಮೃತಸಂಭವತಿ ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಚಾಪಿತಂ ಮುಖಂ ತತ್ವಂ ಪೂರ್ಣ ಪಾರ್ಮ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் குங்குலிய கலைய நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நமஹ. எல்ல மகனியரிகோ நமஸ்கார. ஈ தினத மகனியரோ நாயனாரோ யாரந்தந்திர குங்கிலிய கலைய நாயனார் ಅನ್ನುವವರು, ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೆಚ್ಚಾಗಿ ಏನೂ ವಿವರಣೆ ಕೊಟ್ಟಿಲ್ಲ. ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ, ಕಡವೂರಿರ್ ಕಲೆಯಂದ್ರನ್ ಅಡಿಯಾರ್ಕುಂ ಅಡಿಯೇ ಅಂತಂದರೆ, ಕಡವೂರಿನಲ್ಲಿ ಇರುವ ಕಲೆಯನ್ ಅವರ ಶಿವಶರಣರ ಅವರಿಗೆ ನಾನು ದಾಸನು ಎಂಬುದಾಗಿ ಈ ವಾಕ್ಯದ ಅರ್ಥ. ಹಾಗೆ ಅದರಲ್ಲಿ ಬಂದ ಹಾಗೇನೆ ಈ ಕುಂಗಿಲಿಯ ಕಲೆಯ ನಾಯನಾರವರು ಕಡವೂರು ಅನ್ನೋ ಊರಿನಲ್ಲಿ ಹುಟ್ಟಿ ಶಿವಭಕ್ತರಾಗಿದ್ದವರು, ಬ್ರಾಹ್ಮಣರು. ಚೋಳರಾಜ್ಯ ಇವರು ವಾಸ ಮಾಡ್ತಾ ಇದ್ದ ಊರು ಚೋಳರಾಜ್ಯಕ್ಕೆ ಬರುತ್ತೆ. ಕಡವೂರು ಅನ್ನುವುದು ಈ ಭಾಗ ತಿರುಕ್ಕಡಯೂರ್ ಅಥವಾ ತಿರುಕ್ಕಡವೂರ್ ಅನ್ನುವ ಸ್ಥಳ. ಇದು ಮಾಯಾವರಂ ಅನ್ನೋ ಊರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ಜಾಗ. ಈ ಶಿವಭಕ್ತರು ಅಂದರೆ ಕುಂಗಿಲಿಯ ಕಲೆಯ ನಾಯನಾರವರು ಏನು ಯಾವ ರೀತಿಯಲ್ಲಿ ಶಿವಪೂಜೆಯನ್ನು ಮಾಡ್ತಾ ಇದ್ದರು ಅಂದರೆ, ಅವರ ಊರಿನಲ್ಲಿದ್ದ ಶಿವದೇವರ ಹೆಸರು ಅಮೃತ ಘಟೇಶ್ವರ ಅಂತ, ಅಂಬಿಕೆಯ ಹೆಸರು ಅಭಿರಾಮಿ, ಮತ್ತು ವಿನಾಯಕರು, ಈ ಮೂರು ದೇವತೆಗಳು ಅದಲ್ಲದೆ ಇತರ ದೇವತೆಗಳಿದ್ದರು. ಈ ದೇವಸ್ಥಾನದಲ್ಲಿ ಇವರು ಧೂಪ ಸೇವೆಯನ್ನು ಮಾಡ್ತಾಯಿದ್ರು. ಧೂಪ ಸೇವೆ ಅಂತಂದರೆ ಒಳ್ಳೆಯ ಸಾಂಬ್ರಾಣಿ, ಒಳ್ಳೆಯ ಅತ್ಯುತ್ತಮವಾದ ಸಾಂಬ್ರಾಣಿ. ಸಾಂಬ್ರಾಣಿಗೆ ಜೊತೆಯಲ್ಲಿ ಕುಂಗಿಲಿಯ ಅನ್ನುವ ಒಂದು ಪದಾರ್ಥ, ಅದು ಬಿಳಿ ಸಾಂಬ್ರಾಣಿ ಅಂತ, ಅದು ಆ ಸಾಂಬ್ರಾಣಿಯ ಗಂಧವನ್ನು ಸುಗಂಧವನ್ನು ಹೆಚ್ಚಿಸುತ್ತೆ. ಇದನ್ನು ಕನ್ನಡದಲ್ಲಿ ಬಿಳಿ ಸಾಂಬ್ರಾಣಿ ಅಂತ ನಾನು ಅಂದುಕೊಂಡಿದ್ದೀನಿ. ಇದನ್ನು ಈ ಧೂಪವನ್ನು ಪ್ರತಿನಿತ್ಯ ದೇವರಿಗೆ ದೇವಸ್ಥಾನದಲ್ಲಿ ಒಂದೊಂದು ದೇವತೆಗಳಿಗೂ ಧೂಪವನ್ನು ತೋರಿಸಿ ಒಂದು ದಿವಸ ತಪ್ಪದೆ ಮಾಡ್ತಾಯಿದ್ರು. ಈ ಸೇವೆ ಇವರು ಮಾಡ್ತಾ ಇದ್ದದ್ದು ಪರಮೇಶ್ವರನಿಗೆ ಸಲ್ಲಿಸುತ್ತಿದ್ದ ಸೇವೆ ಇದು ಧೂಪ ಸೇವೆ. ಈ ಧೂಪದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಧೂಪವನ್ನು ಉಪಯೋಗಿಸೋದ್ರಿಂದ ಮನೆಯಲ್ಲಾದರೂ ಎಲ್ಲಾದರೂ ಅಲ್ಲಿ ಇರತಕ್ಕಂಥ ಕ್ರಿಮಿಕೀಟಾದಿಗಳು ನಾಶವಾಗ್ತವೆ, ಮತ್ತು ಆ ಜಾಗದಲ್ಲಿ ಇರುವಂತಹ ನೆಗೆಟಿವ್ ಫೋರ್ಸಸ್ ಅಂತಂದರೆ ದುಷ್ಟ ಶಕ್ತಿಗಳು ತೊಲಗುತ್ತವೆ, ಮತ್ತು ಪಾಸಿಟಿವ್ ಎನರ್ಜಿ ಅಂದರೆ ಉತ್ತಮವಾದ ಶಕ್ತಿಗಳು ಎನ್ಹ್ಯಾನ್ಸ್ ಆಗುತ್ತೆ, ಹೆಚ್ಚಾಗುತ್ತವೆ ಅನ್ನುವುದು ಎಲ್ರಿಗೂ ಗೊತ್ತಿರೋ ವಿಷಯ. ಆರೋಗ್ಯಕ್ಕೆ ವಿಷಯಕ್ಕೆ ಬಂದರೆ ನೆಗಡಿ ಮುಂತಾದ ಸಣ್ಣ ರೋಗಗಳಿದ್ದರೆ ಈ ಧೂಪವನ್ನು ಅಘ್ರಾಣಿಸುವುದರಿಂದ ನೆಗಡಿ ಮುಂತಾದ ರೋಗಗಳು ಸಣ್ಣ ಇದೆಲ್ಲ ಪರಿಹಾರವಾಗುತ್ತವೆ ಎನ್ನುವುದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತು ಆಗಲೇ ಹೇಳಿದೆ ನಾನು, ಈ ಊರಿನ ಸ್ವಾಮಿ ಪರಮೇಶ್ವರ ಹೆಸರು ಅಮೃತ ಘಟೇಶ್ವರ ಅಂತ. ಈ ಹೆಸರು ಹೇಗೆ ಬಂದಿದೆ ಈ ಸ್ವಾಮಿಗೆ ಅನ್ನೋದು ಒಂದು ಸ್ವಲ್ಪ ಸ್ವಾರಸ್ಯಕರವಾಗಿದೆ. ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮಾಡಿದ ನಂತರ ತಾವು ತಗೊಂಡು ಬಂದ ಅಮೃತದ ಪಾತ್ರೆ ಘಟ, ಅಮೃತದ ಮಡಕೆ ಅಂತ ಅಂದ್ಕೋಬೋದು, ದೊಡ್ಡ ಪಾತ್ರೆಯನ್ನ ಇಲ್ಲಿ ತಂದಿಟ್ಟರು. ತಂದಿಟ್ಟು ದೇವತೆಗಳು ಅಸುರರು ಇಬ್ಬರು ಸ್ನಾನಕ್ಕೆ ಅಂತ ನದಿ ಹೋದರು. ಸ್ನಾನ ಮುಗಿಸ್ಕೊಂಡು ಬಂದು ನೋಡಿದರೆ ಅವರು ಇಟ್ಟ ಪಾತ್ರೆ, ಅಮೃತದ ಪಾತ್ರೆ, ಅಮೃತದ ಘಟ ಅಲ್ಲಿ ಇಲ್ಲ. ಏನಾಯಿತು ಅಂತ ನೋಡಿದ್ರೆ ಆ ಅಮೃತದ ಘಟವೇ ಶಿವಲಿಂಗವಾಗಿ ಪರಿವರ್ತನೆಗೊಂಡಿದೆ. ಆದ್ದರಿಂದ ಈ ದೇವರಿಗೆ ಅಮೃತ ಘಟೇಶ್ವರ ಅಂತ ಬಂದಿದೆ ಅಂತ ಒಂದು ರೀತಿಯ ಪ್ರತೀತಿ. ಇನ್ನೊಂದು ರೀತಿಯ ಪ್ರತೀತಿ ಏನು ಅಂತಂದರೆ, ಅಮೃತದ ಪಾತ್ರೆಯನ್ನು ಅಲ್ಲಿಟ್ಟು ಬಿಟ್ಟು ಹೋದರು, ಹೋದಾಗ ಅಲ್ಲಿ ವಿನಾಯಕ ದೇವರು ದೇವಸ್ಥಾನದಲ್ಲಿ ಇದ್ದಾರಲ್ಲ, ಅವರೇನು ಮಾಡಿದ್ರು, ಆ ಪಾತ್ರೆಯನ್ನು ಕದ್ದು ಈಶ್ವರನ ಲಿಂಗದ ಹಿಂದೆ ಬಚ್ಚಿಟ್ಟರು. ಆಮೇಲೆ ಅವರೆಲ್ಲ ಬಂದು ನೋಡ್ತಾರೆ, ಅಮೃತದ ಘಟನೆ ಇಲ್ಲ, ಎಲ್ಲಿ ಹೋಯಿತು ಏನು ಅಂತಂದರೆ ವಿನಾಯಕರು ಹೇಳ್ತಾರೆ, ನಾನೇ ಕದ್ಕೊಂಬಂದಿದ್ದೀನಿ, ಹಿಂದೆ ಇಟ್ಟಿದ್ದೀನಿ. ಯಾಕಪ್ಪ ನೀವು ಈ ಥರ ಮಾಡಿದ್ರೆ, ಹೌದು ನೀವು ಸಮುದ್ರವನ್ನು ಮಂಥನ ಮಾಡುವುದಕ್ಕೆ ಮುಂಚೆ ನನ್ನನ್ನು ಪ್ರಾರ್ಥಿಸಿ ಒಂದು ನಮಸ್ಕಾರವನ್ನು ಮಾಡಿ ನೀವು ಮುಂದಕ್ಕೆ ಹೋಗಬೇಕಾಗಿತ್ತಲ್ವ, ಅದು ಮರ್ತರಲ್ವ, ಅದಕ್ಕಾಗಿ ನಿಮಗೆ ಈ ತರಹ ಒಂದು ಪಾಠವನ್ನು ಕಲಿಸೋದಕ್ಕೆ ನಾನು ಈ ರೀತಿ ಮಾಡಿದ್ದೇನೆ ಅಂತ ಗಣೇಶ ಹೇಳ್ತಾರೆ. ಈ ಕಥೆ ಇದೆಯಲ್ಲ, ಇದರಿಂದ ಆ ಗಣೇಶನಿಗೆ ಕಳ್ಳ ಗಣೇಶ, ಕಳ್ಳ ವಿನಾಯಕ ಅಂತ ಹೆಸರಿದೆ. ಇದು ಅಲ್ಲಿ ಶಿಲಾಶಾಸನದಲ್ಲಿ ಕೂಡ ಕೆತ್ತಲ್ಪಟ್ಟಿದೆ ಅಲ್ಲಿ ಆ ದೇವಸ್ಥಾನದಲ್ಲಿ. ಹೀಗೆ ಅದು ಅಮೃತ ಘಟೇಶ್ವರ ಆಯಿತು. ಶಿವಲಿಂಗದ ಹಿಂದೆ ಅಮೃತದ ಪಾತ್ರೆಯನ್ನು ಇಟ್ಟದ್ರಿಂದ ಅಮೃತ ಘಟೇಶ್ವರ ಅಂತ ಆ ಸ್ವಾಮಿಗೆ ಅಮೃತ ಘಟೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ. ವಿನಾಯಕರ ಕಥೆ ನಾವು ತಿಳು ಹಾಗೇನೆ ಕದ್ದದ್ರಿಂದ ಕಳ್ಳ ಗಣೇಶ ಅಂತಲೂ ಹೆಸರು ಬಂದಿದೆ. ಮತ್ತೆ ಇಲ್ಲಿ ಅಂಬಿಕೆ ಅಧಿರಾಮಿ ಅಂತ ಈಕೆ ಕೂಡ ಪ್ರಖ್ಯಾತನಾಗಿದ್ದಾಳೆ. ಯಾಕೆ ಅಂದರೆ ಇಲ್ಲಿ ಒಂದು ಕಾಲದಲ್ಲಿ ಅಭಿರಾಮಿ ಭಟ್ಟರ್ ಅಂತ ಒಬ್ಬರು ದೇವಿ ಉಪಾಸನೆ ಮಾಡುವಂಥವ್ರು. ಇಂತಹ ಈ ದೇವಿಯ ಉಪಾಸಕರವರು ಬಹಳ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಇದ್ದರು. ಎಷ್ಟು ಅವರ ತನ್ಮಯತೆ ಇದ್ದಿತು ಅಂತಂದರೆ, ಯಾವಾಗಲೂ ಮನಸ್ಸಿನಲ್ಲಿ ಬರೀ ದೇವಿ ಅಂಬಿಕೆಯೇ, ಅಭಿರಾಮಿಯೇ. ಯಾವ ಸ್ತ್ರೀಯನ್ನು ನೋಡಿದ್ರೂ ಕೂಡ ಆ ಸ್ತ್ರೀಯಲ್ಲಿ ಅಂಬಿಕೆಯನ್ನೇ ನೋಡ್ತಾ ಇದ್ರು. ಅಭಿರಾಮಿ ಅಭಿರಾಮಿ ಅಭಿರಾಮಿ, ಮನಸ್ಸಿನಲ್ಲಿ ಬೇರೆ ಕಲ್ಮಶವೇ ಇಲ್ಲ. ಅಂತಹ ಉಪಾಸಕರು. ಇವರ ಬಗ್ಗೆ ಜನಗಳಿಗೆ ಸ್ವಲ್ಪ ಕೆಟ್ಟ ಅಭಿಪ್ರಾಯ ಇದ್ದಿತ್ತು, ಇವರು ನಾಟಕ ಮಾಡ್ತಾ ಇದ್ದಾರೆ ಅನ್ನೋ ಇದರಿಂದ ರಾಜನಿಗೆ, ಶರಭೋಜನ ರಾಜನಿಗೆ ಕಂಪ್ಲೇಂಟ್ ಕೊಟ್ಟರು. ರಾಜ ಇವರನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಒಂದು ದಿವಸ ದೇವಸ್ಥಾನಕ್ಕೆ ಬಂದರು. ಇವರು ಯಥಾಪ್ರಕಾರ ದೇವಿಯ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಆವಾಗ ಪ್ರಶ್ನಿಸಿದರು, ಇವತ್ತು ಯಾವ ತಿಥಿ ಹೇಳು ನೋಡೋಣ ಅಂತ ಭಟ್ರನ್ನು ಕೇಳಿದರು. ಭಟ್ಟರು ಅವರು ದೇವಿಯ ಉಪಾಸನೆಯಲ್ಲಿದ್ದಾರೆ, ಈ ಥರ ಪ್ರಶ್ನೆ ಬಿದ್ದಿದ್ದು ಯಾವುದು ಈ ಲೋಕದಲ್ಲಿದ್ದ ಏನೋ ಕಿವಿನಲ್ಲಿ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪೌರ್ಣಿ ಅಂತಂದರು. ಆ್ಯಕ್ಚುಯಲ್ ಆಗಿ ಆ ದಿವಸ ಅಮಾವಾಸ್ಯೆಯಾಗಿತ್ತು. ಅಮಾವಾಸ್ಯೆಯಾಗಿದ್ದ ದಿವಸ ಇವರು ಏನು ಹೇಳ್ತಾ ಇದ್ದಾರೆ, ಪೌರ್ಣಿಮಿ ಅಂತ. ಶರಭೋಜ ಮಹಾರಾಜ ಒಂದಲ್ಲ ನಾಲ್ಕು ಸಲ ಕೇಳ್ತಾ ಇದ್ದಾರೆ, ಸರಿಯಾಗಿ ಯೋಚಿಸಿದೆ ಹೇಳು ಇವತ್ತು ಯಾವ ತಿಥಿ, ಪೌರ್ಣಿಕ ಹೋಗ ಅಂತ ಹೇಳಿಬಿಟ್ರು ಉದ್ಧಟತನದಿಂದ. ಅದು ಮನಸ್ಸಿನಲ್ಲಿ ಉದ್ಧಟತನವೂ ಇಲ್ಲ, ಅವ್ರು ಏನು ಹೇಳಿದ್ರು ಅವ್ರಿಗೂ ಗೊತ್ತಿಲ್ಲ, ದೇವಿಯ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಸುತ್ತಮುತ್ತಲಿದ್ದವ್ರಿಗೆಲ್ಲ ಈ ಥರ ಹೇಳಿಬಿಟ್ರಲ್ಲ, ಇನ್ನು ರಾಜನ ಕೋಪಕ್ಕೆ ಇವರು ಗುರಿಯಾಗ್ತಾರಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಎಚ್ಚರಗೊಳಿಸಿ ಏನು ಹೀಗೆ ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ, ನಾನು ಯಾವುದನ್ನು ಹೇಳಲಿಲ್ಲ, ನನ್ನ ಬಾಯಿಂದ ಏನು ಬಂತು ಅದು ದೇವಿ ಹೇಳಿಸಿದ್ದು, ಅಭಿರಾಮಿ ದೇವಿ ಹೇಳಿಸಿದ್ದು, ಅದರಿಂದ ನನಗೆ ಯಾವ ಥರ ಭಯವೂ ಇಲ್ಲ, ದೇವಿ ಕಾಪಾಡ್ತಾಳೆ ಅಂತ ಹೇಳಿದ್ರು. ಅವತ್ತು ಅಮಾವಾಸ್ಯೆ ಆದರೂ ಕೂಡ ಆ ಅಂಬಿಕೆ ಹೇಗೆ ಆತನನ್ನು ಕಾಪಾಡಿದ್ಲು ಅಂದರೆ, ತನ್ನ ಕಿವಿಯಿಂದ ಕಿವಿಯ ಆಭರಣವನ್ನು ತೆಗೆದು ಆಕಾಶದಲ್ಲಿ ಬೀಸಿದ್ಲು. ಆ ಕಿವಿಯ ಆಭರಣ ಹೋಗಿ ಆಕಾಶದಿಂದ ಪ್ರಜ್ವಲಿಸಿದ ಚಂದ್ರನಂತೆ ಕಂಡಿತು. ರಾಜನಿಗೆ ಆಶ್ಚರ್ಯವಾಯಿತು, ಇವತ್ತು ಪೌರ್ಣಿ ಹೇಗಾಯ್ತಲ್ಲ, ಈ ಮಹನೀಯ ಮಹನೀಯರಂತ ಅವರಲ್ಲಿ ಬಹಳ ಭಕ್ತಿ ಬಂದಿತು. ಈ ಥರ ಅಭಿರಾಮಿ ಭಕ್ತರನ್ನು ಕಾಪಾಡಿದ್ರಿಂದ, ಅವರು ಅಲ್ಲಿ ಭಕ್ತರಾಗಿದ್ದರಿಂದ ಈ ಅಂಬಿಕೆಗೆ ಕೂಡ ಈ ಪ್ರಖ್ಯಾತಿ ಇದೆ. ಇದು ಆನಂತರ ಇನ್ನೇನು ಈ ದೇವಸ್ಥಾನದ ವಿಶೇಷ ಅಂತಂದರೆ, ಮಾರ್ಕಂಡೇಯನ ಕಥೆ ನಿಮ್ಗೆ ಗೊತ್ತಿರಬೇಕು. ಮೃಕಂಡು ಅನ್ನೋ ಮಹರ್ಷಿ ತಮಗೆ ಪುತ್ರ ಭಾಗ್ಯ ಬೇಕು ಅಂತ ಆ ದಂಪತಿಗಳಿಬ್ಬರು ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಶಿವನು ಪ್ರತ್ಯಕ್ಷನಾಗಿ, ನಿಮಗೆ ನಾನು ಪುತ್ರ ಭಾಗ್ಯವನ್ನು ಕರುಣಿಸ್ತೀನಿ, ಆದರೆ 100 ವರ್ಷ ಬದುಕಿ ಬಾಳುವ ಒಬ್ಬ ದುಷ್ಟ ಮಗನು, ಕೆಟ್ಟ ನೃತ್ಯವುಳ್ಳ ಮಗನು ಬೇಕೋ, ಅಥವಾ 16 ವರ್ಷ ಬದುಕಿರುವ ಒಳ್ಳೆಯ ಸತ್ಪುತ್ರನ ಬೇಕೋ ಶಿವಭಕ್ತನು ಅಂಥವನು ಬೇಕೋ ಯಾವ್ದು ಬೇಕೋ ನೀವೇ ಆರಿಸ್ಕೊಳ್ಳಿ ಅಂತಂದರು. ಆ ದಂಪತಿಗಳು ದುಷ್ಟಪುತ್ರ ಅದು 100 ವರ್ಷ ಇರೋದಕ್ಕಿಂತ ಸಚ್ಚರಿತ್ರನಾದ ಒಂದು ಮಗ 16 ವರ್ಷ ಇರುವುದೇ ಉತ್ತಮ ಅಂತ ಅದನ್ನೇ ದಯಪಾಲಿಸಿ ಅಂತ ಕೇಳಿದಾಗ ಶಿವನು ಅದೇ ಥರ ಒಬ್ಬ ಪುತ್ರನನ್ನು ಅವರಿಗೆ ಕರುಣಿಸ್ತಾರೆ. ಮೃಗಂಡುವಿನ ಮಗನಾದ್ರಿಂದ ಆತನಿಗೆ ಮಾರ್ಕಂಡೇಯ ಅಂತ ಹೆಸರಾಗುತ್ತೆ. ಮಾರ್ಕಂಡೇಯರಿಗೆ 16 ವರ್ಷ ಆದಾಗ ಯಮನು ಅಟ್ಟಿಸ್ಕೊಂಡು ಬರ್ತಾನೆ, ಆಯಸ್ಸು ಮುಗಿದಿದೆ ಮಾರ್ಕಂಡೇಯನ್ನ ಕೊಲ್ಲಬೇಕು ಅಂತ. ಆ ಹುಡುಗ ಏನು ಮಾಡಿದಾನೆ 16 ವರ್ಷ, ಅವನು ಮೊದಲಿನಿಂದಲೂ ಶಿವಭಕ್ತ, ತನಗೆ ಬುದ್ಧಿ ತಿಳಿದ 2 ವರ್ಷ 3 ವರ್ಷದಿಂದಲೇ ಮಹಾಶಿವಭಕ್ತ, ಪ್ರತಿ ದಿವಸ ದೇವಾಲಯಕ್ಕೆ ಹೋಗೋದೇನು ಪೂಜೆ ಮಾಡೋನು ಈ ಥರ ಇದ್ದವನು. ಆ ದಿವಸ ಏನು ಮಾಡಿದ್ದಾನೆ, ಯಮನ ಅಟ್ಟಿಸ್ಕೊಂಡು ಬರೋದ್ರಿಂದ ಭಯಭೀತನಾಗಿ ನೇರವಾಗಿ ಹೋಗಿ ಅಮೃತಘಟೇಶ್ವರನ ಲಿಂಗವನ್ನು ತಬ್ಬಿಕೊಂಡ್ಬಿಟ್ಟ, ಕಾಪಾಡಪ್ಪ ಅಂತ. ಯಮನು ಬಂದ, ತನ್ನ ಕರ್ತವ್ಯವನ್ನು ತಾನು ನೆರವೇರಿಸಬೇಕಲ್ಲ, ಏನು ಮಾಡ್ದ, ಪಾಶವನ್ನ ಎಸೆದ. ಈ ಹುಡುಗ ಏನು ಮಾಡಿದ್ದಾನೆ, ಶಿವಲಿಂಗವನ್ನು ತಬ್ಬಿಕೊಂಡಿದ್ದಾನೆ. ಆತನು ಯಮನು ಬೀಸಿದ ಪಾಶ ಬಂದು ಹುಡುಗನಿಗೆ ಬಿತ್ತಲ್ಲ, ಹುಡುಗನಿಗೆ ಬೀಳೋದ್ರ ಜೊತೆಗೆ ಶಿವಲಿಂಗಕ್ಕೆ ಬಿತ್ತು. ಇದನ್ನ ಕಂಡ ಶಿವನಿಗೆ ಪರಮ ಕೋಪ ಬಂದ್ಬಿಡ್ತು. ಆಹಾ, ನನಗೆ ನೀನು ಯಮಪಾಶ ಹಾಕ್ತೀಯ, ನೀನು ಯಮನಾದರೆ ನನಗೆ ಪಾಶ ಹಾಕೋದಾ ಅಂತ ಹೇಳಿ ಯಮನನ್ನು ಅಲ್ಲಿಗೆ ಸಂಹರಿಸಿಬಿಟ್ಟ. ಆದ್ದರಿಂದ ಈ ಜಾಗವು ಯಮನನ್ನು, ಈ ದೇವಸ್ಥಾನದಲ್ಲಿ ಯಮನನ್ನು ಸಂಹರಿಸಿದ್ದರಿಂದ ಆ ಥರ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಈ ತರಹ 3 ದೇವತೆಗಳಿಗೂ, ಅಂದರೆ ಅಮೃತಘಟೇಶ್ವರ ಸ್ವಾಮಿ, ಅಧಿರಾಮಿ ದೇವತೆ ಅಂಬೆ, ಮತ್ತು ಕಳ್ಳವಿನಾಯಕರು, ಈ 3 ದೇವತೆಗಳು ಇಲ್ಲಿ ದೈವಗಳು ಕೂಡ ಬಹಳ ಪ್ರಖ್ಯಾತಿಗೊಂಡಿದ್ದಾರೆ. ಮತ್ತೊಂದು ಪ್ರಖ್ಯಾತಿ ಏನು ಅಂತಂದರೆ, ಇಲ್ಲಿ ಜ್ಞಾನ ಸಂಬಂಧರ್, ತಿರುನಾವುಕರ್ ಸರ್ ಇವರೆಲ್ಲ ಬಂದು ಇಲ್ಲಿ ಹಾಡುಗಳನ್ನು ರಚಿಸಿ ಈ ದೇವರನ್ನು ಚೆನ್ನಾಗಿ ಸ್ತುತಿ ಮಾಡಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವು ಪಾಡಲ್ಪೆಟ್ರ ಸ್ಥಳಂ, ಪಾಡಲ್ಪೆಟ್ರ ಸ್ಥಳಂ ಅಂದರೆ ಮಹನೀಯರು ಬಂದು ಹಾಡುಗಳನ್ನು ಹಾಡಿ ರಚಿಸಿ ಸ್ತುತಿಸಲ್ಪಟ್ಟ ದೇವಸ್ಥಾನ ಅನ್ನುವ ಕ್ಷೇತ್ರ ಅಂತ ಆಗುತ್ತೆ. ಈ ಥರ ಎಲ್ಲ ಕ್ಷೇತ್ರಗಳಿಗೂ ಈ ಒಂದು ಪ್ರಖ್ಯಾತಿ ಇಲ್ಲ. ಈ ದೇವಸ್ಥಾನಕ್ಕೆ ಕೆಲವು ದೇವಸ್ಥಾನಗಳಿವೆ, ಅಂಥ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಒಂದು. ಇದಕ್ಕೆ ಪಾಡಲ್ಪೆಟ್ರ ಸ್ಥಳಂ ಅಂತ ಹೇಳ್ತಾರೆ. ಇದು ಈ ದೇವಸ್ಥಾನದ ಬಗ್ಗೆ, ದೇವತೆಗಳ ಬಗ್ಗೆ, ದೈವಗಳ ಬಗ್ಗೆ ನಾನು ಹೇಳಬೇಕಾದ ವಿಚಾರ. ಇನ್ನು ನಮ್ಮ ಕುಂಗಿಲಿಯ ಕಯಾಲಯ ನಾಯನಾರ್ ಅವರ ಬಗ್ಗೆ ಹೇಳ್ತೀನಿ. ಇವರು ಮೊದಲೇ ಹೇಳಿದ ಹಾಗೆ ಪರಮೇಶ್ವರನಿಗೆ 1 ದಿವಸವೂ ತಪ್ಪದೆ ಧೂಪದ ಸೇವೆಯನ್ನು ಮಾಡ್ತಾ ಇದ್ರು. ಪ್ರತಿಯೊಂದು ದೇವಸ್ಥಾನದಲ್ಲಿದ್ದ ಪ್ರತಿಯೊಂದು ದೇವತೆಗಳಿಗೆ, ದೈವಗಳಿಗೆ ಧೂಪವನ್ನು ತೋರಿಸಿ ಅಲ್ಲಿಯೇ ಧ್ಯಾನಮಗ್ನರಾಗಿ ಕುಳಿತು ಯಾವೋ ಯಾವುದೋ ಕಾಲಕ್ಕೆ ಮನೆಗೆ ಹೋಗ್ತಾ ಇದ್ರು. ಪರಮೇಶ್ವರನಿಗೆ ಇವರ ಧೂಪ ಸೇವೆ ಬಹಳ ಪ್ರಿಯವಾಗಿತ್ತು, ಬಹಳ ಇಷ್ಟವಾಗಿತ್ತು. ಆದ್ದರಿಂದ ಪರಮೇಶ್ವರನು ಈ ರೀತಿ ಯೋಚಿಸ್ತ, ಇವರನ್ನು ನಾನು ಪ್ರಸಿದ್ಧಿಗೊಳಿಸಬೇಕು, ಹೀಗೆ ಬಿಡಬಾರದು, ಇವರ ಸೇವೆ ನನಗೆ ಬಹಳ ಇಷ್ಟವಾಗಿದೆ, ಇವರು ಮಹನೀಯರು, ಇವರ ಹಿರಿಮೆಯನ್ನು ನಾನು ಪ್ರಪಂಚಕ್ಕೆ ತಿಳಿಸಿಕೊಡಬೇಕು ಅಂತ ಹೇಳಿ ಇವರಿಗೆ ಒಂದು ಅನುಗ್ರಹವನ್ನು ಮಾಡ್ದ. ಏನು ಅನುಗ್ರಹ ಅಂತಂದರೆ, ಇವರು ಮೊದಲಿಂದಲೂ ಒಳ್ಳೆ ತಕ್ಕ ಮಟ್ಟಿಗೆ ಶ್ರೀಮಂತರು, ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು. ಇವರಿಗೆ ಏನು ಕರುಣೆ ಮಾಡ್ದ ಅಂತಂದರೆ, ಬಡತನ ಬರಲಿ ಅಂತ ಒಂದು ಕರುಣೆಯನ್ನು ಮಾಡ್ದ. ಇದರಿಂದ ಏನಾಯಿತು, ಕ್ರಮೇಣ ಇವರ ಐಶ್ವರ್ಯವು, ಆದಾಯವು ಎಲ್ಲ ಕರಗಿ ಹೋಗಿ ಬಡತನ ಪ್ರಾಪ್ತಿ ಆಯಿತು. ಏನಾದರೂ ಕೂಡ ಈ ಧೂಪ ಸೇವೆಯನ್ನು ಅವರು ಬಿಡಲಿಲ್ಲ, 1 ದಿವಸವೂ ತಪ್ಪಲಿಲ್ಲ. ಆದರೆ ಕ್ರಮೇಣ ಏನಾಯಿತು, ಇದನ್ನು ಸಾಮ್ರಾಣಿಯನ್ನು ತೆಗೆದುಕೊಳ್ಳುವುದಕ್ಕೂ ದುಡ್ಡಿಲ್ಲದಷ್ಟು ಬಡತನ ಬಂದ್ಬಿಡ್ತು. ಮನೆಯಲ್ಲಿ ತಿನ್ನುವುದಕ್ಕೆ ಏನೂ ಇಲ್ಲ, ಅಂಥ ನಿರ್ಗತಿಕ ಸ್ಥಿತಿಗೆ ಆ ಸಂಸಾರವು ಬಂದಿತು. ಆದರೂ ಸಹ 1 ದಿವಸವೂ ತಪ್ಪದೆ ಈ ಧೂಪ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೆ 1 ದಿವಸ ನಿರ್ಗತಿಯಾಗಿ ಏನೂ ಇಲ್ಲದೆ ಮನೆಯಲ್ಲಿ ಆ ಸ್ಥಿತಿ ಬಂದಿದೆ. ಊಟ ಮಾಡುವುದಕ್ಕೆ ಏನೂ ಇಲ್ಲ. ಹೆಂಡತಿ ಮಕ್ಕಳಿದ್ದಾರೆ, ಹೆಂಡತಿ ಹೇಳಲು ನಮ್ಮ ನಾಯನಾರಿಗೆ, ನೋಡಿ ಮನೆಯಲ್ಲಿ ಏನೂ ಇಲ್ಲ, ಉಪವಾಸವೇ ಗತಿ. ಆದ್ದರಿಂದ ನೀವು ಇವತ್ತು ಅಂಗಡಿ ಬೀದಿಗೆ ಹೋಗಿ ಏನಾದರೂ ತರಬೇಕು, ಇಲ್ಲದಿದ್ರೆ ಮನೆಯಲ್ಲಿ ಉಪವಾಸವೇ. ಎಲ್ಲರೂ ಉಪವಾಸ ಮಾಡಬೇಕಾಗತ್ತೆ, ಮಕ್ಕಳೆಲ್ಲ ಉಪವಾಸ ಮಾಡಬೇಕಾಗತ್ತೆ, ಏನೇನೂ ಇಲ್ಲ. ಆದ್ದರಿಂದ ಆಕೆ ಇದನ್ನು ಹೇಳಬೇಕಾದ್ರೆ ಆಕೆಗೆ ಮನಸ್ಸು ಎಷ್ಟು ನೋವಾಗಿರಬೇಕು ಅನ್ನೋದನ್ನು ನೀವು ಸ್ವಲ್ಪ ಊಹಿಸಿ, ತನ್ನ ಮಾಂಗಲ್ಯವನ್ನು ಕಳಚಿ ನಾಯನಾರವರು ಕೈಗಿಟ್ಲು. ದುಡ್ಡಿಲ್ವಲ್ಲ, ಏನು ಮಾಡೋದು? ಸೊ ತನ್ನ ಕತ್ತಿನಲ್ಲಿದ್ದ ಮಾಂಗಲ್ಯವನ್ನು ಅವ್ರ ಕೈಗೆ ಕೊಟ್ಟು ತಾನು ಒಂದು ಅರಿಶಿನದ ದಾರದಲ್ಲಿ ಅರಿಶಿನದ ಗಡ್ಡೆಯನ್ನು ಕಟ್ಟಿ ತನ್ನ ಕುತ್ತಿಗೆಯಾಗೆ ಕಟ್ಟಿಕೊಂಡು ಅವರಿಗೆ ಆ ಚಿನ್ನದ ಮಾಂಗಲ್ಯವನ್ನು ಕೊಟ್ಟರು. ನೋಡಿ, ಇದರಿಂದ ಏನಾದರೂ ಮನೆಗೆ ದವಸ ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳು ತಗೊಂಡು ಬನ್ನಿ ಅಂತ ಹೇಳಿ ಕೊಟ್ಟರು. ಆಕೆ ಸ್ಥಿತಿ ಮನಸ್ಥಿತಿ ಹೇಗಿರಬೇಕು ನೀವು ಊಹಿಸಬಹುದು. ಅವರು ನಮ್ಮ ಕುಂಗಿಲಿಯ ಕಲೆಯ ನಾನವರು ಓಹೋ ಅಂತ ತೆಗೆದುಕೊಂಡು ಹೋದರು ಅಂಗಡಿ ಬೀದಿಗೆ ಹೋದರು. ಅಂಗಡಿ ಬೀದಿಗೆ ಹೋದರೆ ಅಲ್ಲಿ ಒಂದು ತಮಾಷೆ ನಡೆಯಿತು. ಏನು, ಒಬ್ಬ ಮನುಷ್ಯ ದೊಡ್ಡ ಮೂಟೆ ತೆಗೆದುಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಇವರಿಗೆ ನೋಡಿದ್ರು, ಆಹಾ ದೊಡ್ಡದಾಗಿದೆ ಮೂಟೆ, ಏನೋ ನೋಡೋಣ ಅಂತ ಹೇಳಿ ಏನಪ್ಪ ಮೂಟೆ ಅಂತಂದು ಕೇಳಿದ್ರು. ಏನಿಲ್ಲ ಸ್ವಾಮಿ, ಭಾಳ ಹೈ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸಾಂಬ್ರಾಣಿ. ಅವರು ಸಾಂಬ್ರಾಣಿ ಶಬ್ದ ಕೇಳಿದ ತಕ್ಷಣ ಪ್ರಪಂಚನೇ ಮರೆತೋಯ್ತು. ಅವರಿಗೆ ಜ್ಞಾಪಕ ಬಂದಿದ್ದಿಷ್ಟೆ, ಪರಮೇಶ್ವರ ಈ ಸಾಂಬ್ರಾಣಿ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಇದೇ ಸಿಕ್ಕತ್ತೆ, ಇದೇ ಸರ್ವೈಶ್ವರ್ಯ ಅಂತ ಹೇಳಿ ನನಗೆ ಕೊಡ್ತೀಯನಪ್ಪ, ಮಾರ್ತೀಯನ ಇದನ್ನು, ಅದಕ್ಕೇನು ಸ್ವಾಮಿ ಮಾರ್ತೀನಿ ಅಂತ ಹೇಳಿ ಕೊಟ್ಬಿಟ್ಟ. ಇವರಿಗೆ ಇದಕ್ಕಿಂತ ಹೆಚ್ಚಾದ ಐಶ್ವರ್ಯ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಭಾವನೆ. ಆ ಮಾಂಗಲ್ಯವನ್ನು ಆತನ ಕೈ ಕೊಟ್ಟರು. ಏನಪ್ಪ ಸಾಕ ಅಂತ ಕೇಳಿದ್ರು. ಅಯ್ಯೋ ಬೇಕಾದಷ್ಟು ಆಯ್ತು, ಲೆಕ್ಕ ಸರೋಯ್ತು ಅಂತ ಹೇಳ್ಬಿಟ್ಟು ಆ ಮೂಟೆಯನ್ನು ಅವರಿಗೆ ಕೊಟ್ಬಿಟ್ಟು ಆಗ ಹೊರಟೋದ. ಇವರು ಪರಮ ಸಂತೋಷದಿಂದ ಆ ಸಾಂಬ್ರಾಣಿಯ ಮೂಟೆಯನ್ನು ಹೊತ್ಕೊಂಡು ಮನೆಗಿನ್ನ ಎಲ್ಲ ಪ್ರಪಂಚವೇ ಮರ್ತೋಯ್ತು ಅವರಿಗೆ, ಮನೆಗೆ ಹೋಗಲಿಲ್ಲ. ಅವರು ನೇರವಾಗಿ ಅಮೃತಘಟೇಶ್ವರನ ಸನ್ನಿಧಿಗೆ ಹೋದರು, ತಗೊಂಡ್ರು ಎಷ್ಟು ಬೇಕೋ ಸಾಂಬ್ರಾಣಿಯನ್ನು ತೆಗೆದುಕೊಂಡ್ರು, ಧೂಪ ಹಾಕಿದ್ರು, ಎಲ್ಲ ದೇವತೆಗಳಿಗೆ ಎಲ್ಲ ತೋರಿಸಿದ್ರು, ಸಂತೋಷವಾಗಿ ಧ್ಯಾನ ಮಾಡಿದ್ರು. ಅಲ್ಲೇ ಧ್ಯಾನದಲ್ಲಿ ಕಾಲವನ್ನು ತಳ್ಳಿಬಿಟ್ರು. ಎಷ್ಟು ಹೊತ್ತಿದ್ರೋ ಗೊತ್ತಿಲ್ಲ, ಮೂರ್ಛೆನೂ ಹೋಗಿದ್ದಾರೆ. ಅಷ್ಟು ಆನಂದವಾಗೋಗ್ಬಿಟ್ಟಿದೆ ಅವರಿಗೆ ಪರಮಾನಂದರಾಗಿ. ಅದೇ ದೇವಸ್ಥಾನದಲ್ಲಿ ಇವರಿದ್ದಾರೆ. ಈಕೆ ಪಾಪ ಇಲ್ಲಿ ಹೆಂಡತಿ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಹೋದರೂ ಹೋದರೂ ಬರಲೇ ಇಲ್ವಲ್ಲ, ಎಷ್ಟೊತ್ತಾದರೂ ಬರಲಿಲ್ವಲ್ಲ, ರಾತ್ರಿ ಆಯಿತು ಬರಲಿಲ್ವಲ್ಲ ಅಂತ ಬಹಳ ದುಃಖದಿಂದ ನೆನೆಸ್ಕೊಂಡು ಮಕ್ಕಳನ್ನ ಹಾಗೆ ಉಪವಾಸ ಮಲಗಿಸಿ ಪಾನು ಮಲ್ಕೊಂಡ್ಳು. ಯಾಕೋ ಬರಲೇ ಇಲ್ವಲ್ಲ ಅಂತ ಅದೇ ಚಿಂತೆ ಆಕೆಗೆ. ಇದನ್ನು ತಗೊಂಡು ಬರಲಿಲ್ಲ, ತಾನೂ ಬರಲಿಲ್ಲ, ಎಲ್ಲಿ ಹೋದರೂ ಗೊತ್ತಾಗಲಿಲ್ವಲ್ಲ ಅಂತ ಖಿನ್ನಳಾಗಿದ್ದಾಳೆ. ಹೀಗೆ ಆಕೆಗೂ ಕೂಡ ಒಂದು ತರಹ ಮಂಪರ ಬಂದಿದೆ. ಆಗ ಪರಮೇಶ್ವರನು ಆಕೆಯ ಸ್ವಪ್ನದಲ್ಲಿ ಹೀಗೆ ಹೇಳ್ತಾನೆ, ಅಮ್ಮ ನೀನೇನೂ ಚಿಂತೆ ಪಡಬೇಡ, ನಿನ್ನ ಗಂಡ ಎಲ್ಲೂ ಹೋಗಿಲ್ಲ, ಬರ್ತಾರೆ, ಆದ್ದರಿಂದ ನೀನು ಯೋಚನೆ ಮಾಡದೇ ಇರು ಅಂತ ಹೇಳಿದ ಹಾಗೋಯಿತು. ಸರಿ, ಆಕೆ ಹಾಗೆ ಕಾಲ ತಳ್ಳಿದ್ದು ಬೆಳಗಾಯಿತು. ಇಲ್ಲಿ ಇವರು ಮಗ್ನರಾಗಿ ಹಾಗೆಯೇ ದೇವಸ್ಥಾನದಲ್ಲಿ ಮಲ್ಕೊಂಡೇ ಬಿಟ್ಟಿದ್ದಾರೋ ಕೂತ್ಕೊಂಡಿದ್ದಾರೋ ಎಲ್ಲಿ ಕೂತ್ಕೊಂಡಿದ್ದಾರೋ ದೇವರ ಧ್ಯಾನದಲ್ಲಿದ್ದಾರೆ. ಇಲ್ಲಿ ಏನಾಗಿದೆ, ಕುಬೇರನು ತನ್ನಲ್ಲಿದ್ದ ಐಶ್ವರ್ಯವನ್ನೆಲ್ಲ ಎಲ್ಲ ಬಾಚಿ ಬಾಚಿ ಕೆರೆದು, ಅದೇನು ಶರಣರು ಅಂತ ತಮಿಳಲ್ಲಿ ಹೇಳ್ತೀವಿ, ಕೆರೆದು ತನ್ನಲ್ಲಿದ್ದ ಐಶ್ವರ್ಯವನ್ನೆಲ್ಲ ತೆಗೆದುಕೊಂಡು ಬಂದು ಈ ಮನೆಯಲ್ಲಿ ಸುರಿದಿದ್ದಾನೆ. ಇವರ ಮನೆಯಲ್ಲಿ ಶೇಕಿಯಾರವರು ಹೇಳೋ ಮಾತಿದು, ಕುಬೇರನು ತನ್ನಲ್ಲಿದ್ದ ಸರ್ವ ಐಶ್ವರ್ಯವನ್ನು ಇವರ ಮನೆಯಲ್ಲಿ ತಂದು ಹಾಕಿದ ಅಂತ ಹೇಳ್ತಾ ಇದ್ದಾರೆ. ಈಕೆ ಬೆಳಗ್ಗೆ ಎದ್ದು ನೋಡ್ತಾಳೆ, ಮನೆ ತುಂಬ ಬೇಕಾದಷ್ಟು ಧಾನ್ಯಗಳು ಎಲ್ಲ ಇದೆ, ಏನೇನು ಬೇಕು ದುಡ್ಡು ಆಭರಣಗಳು ಎಲ್ಲ ಬಂದ್ಬಿಟ್ಟು ಐಶ್ವರ್ಯವೆಲ್ಲ ತುಂಬಿಟ್ಟಿದೆ. ಈಕೆ ಪರಮ ಸಂತೋಷವಾಯಿತು, ಇದು ಹೇಗೆ ನಡೀತು, ಈಶ್ವರ ಕನಸಿನಲ್ಲಿ ತಾನೇ ಹೇಳ್ದ ಬರ್ತಾರೆ ಅಂತ, ಇದು ಬಂದ್ಬಿಟ್ಟಿದೆಯಲ್ಲ ಅಂತ ಆಶ್ಚರ್ಯಚಕಿತರಾಗಿ ಏನು ಮಾಡಿದ್ದಾಳೆ, ತಕ್ಷಣವೇ ಎಲ್ಲ ಸಿದ್ಧಗೊಳಿಸಿ ಆಹಾರ ಪದಾರ್ಥಗಳನ್ನೆಲ್ಲ ಸಿದ್ಧಗೊಳಿಸಿ ಪರಮಭಕ್ತಿಯಿಂದ ಈಶ್ವರನ ಸೇವಿಸಿ ಆಮೇಲೆ ಅಲ್ಲಿದ್ದ ಈಶ್ವರನ ಶಿವಶರಣರಿಗೆಲ್ಲ ಊಟ ಎಲ್ಲ ಸಂತರ್ಪಣೆ ಮಾಡಿ ಯಜಮಾನರಿಗೋಸ್ಕರ ಕಾಯ್ತಾ ಇದ್ದಾಳೆ. ಇಲ್ಲಿ ಪರಮೇಶ್ವರನು ಇವರನ್ನು ಎಬ್ಬಿಸಿದ, ಅಪ್ಪ ಕುಂಗಿಲಿಯ ಕಲೆಯ ನಾಯನಾರವರೇ, ನೀವು ಹೇಳಿ, ನೀವು ಚೆನ್ನಾಗಿ ಭಕ್ತರು ಗೊತ್ತು, ಇವಾಗ ಸದ್ಯಕ್ಕೆ ನೀವು ಮನೆಗೆ ಹೋಗ್ಬಿಟ್ಟು ನಿಮಗೆ ಹಾಲುವನ್ನು ಊಟ ಮಾಡಿಬಿಟ್ಟು ಆಮೇಲೆ ಬನ್ನಿ ಅಂತ ಶಿವರು ಹೇಳಿದರು. ಇವರಿಗೆ ಆಶ್ಚರ್ಯವಾಯಿತು, ಮನೆಗೆ ಹೋಗೋದಾ, ಮನೆಯಲ್ಲಿ ಹಾಲು ಅನ್ನವಾದ್ರೂ ಒಂದು ಲಕ್ಸೂರಿಯಸ್ ಐಟಮ್, ಅವರಿಗೆ ಊಟದ ಐಟಮ್ ಹಾಲು ಅನ್ನವ, ಏನು ಈಶ್ವರ ಹೀಗೆ ಹೇಳ್ತಾ ಇದ್ದಾನೆ, ನಮ್ಮ ಮನೇಲಿ ಏನು ಇಲ್ಲೋ ಇಲ್ಲ ಅನ್ನೋದು ಗೊತ್ತಿಲ್ವ ಇವರಿಗೆ, ಅದು ಹೇಳ್ಬಿಟ್ಟು ಏನು ಈಶ್ವರ ಹೇಳ್ತಾ ಆಮೇಲೆ ಬನ್ನಿ ಅಂತ ಬೇರೆ ಹೇಳ್ತಾ ಇದ್ದಲ್ಲ ಅಂತ ಎದ್ದು ಮನೆಗೆ ಹೋದರು. ಮನೆಗೆ ಹೋದರೆ ಮನೆಗೆ ಗುರು ಸಿಗ್ತಾ ಇಲ್ಲ, ಆ ಥರ ಮನೆಯಲ್ಲಿ ಸಮೃದ್ಧವಾಗಿ ಎಲ್ಲ ತುಂಬಿಟ್ಟಿದೆ. ಶಿವಶರಣರೆಲ್ಲ ಊಟ ಮಾಡಿ ಬರ್ತಾ ಇದ್ದಾರೆ, ಇವರಿಗೆ ದಂಗಾಗಿಬಿಟ್ರು. ಹೋದರು ಮನೆಯಲ್ಲಿ ನೋಡಿದ್ರು, ಹೆಂಡತಿಗೆ ಒಳ್ಳೆಯ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಈ ಥರ ಇವರು ಶಿವನ ಸೇವೆ ಮಾಡಿ ಆಮೇಲೆ ಮುಂದಕ್ಕೆ ಇದೇ ಥರ ಸೇವೆ ಮಾಡ್ತಾಯಿದ್ರು, ನಡೀತಾ ಇತ್ತು. ಇದು ಒಂದನೇ ಭಾಗದ ಕತೆ ಇವ್ರದ್ದು. ಎರಡನೇ ಭಾಗದಲ್ಲಿ ಇನ್ನೊಂದು ಸ್ವಾರಸ್ಯವಾದ ಸಂಗತಿ ನಡೆಯುತ್ತೆ. ಈ ಊರಿಗೆ ಸ್ವಲ್ಪ ದೂರದಲ್ಲಿ ತಿರುಪ್ಪಣಂದಾಳ್ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಅರುಣ ಜಡೇಶ್ವರ ಅನ್ನುವ ಸ್ವಾಮಿ ಪರಮೇಶ್ವರ. ಆ ಊರಿನಿಂದ ಒಂದು ಸಮಾಚಾರ ಇವರು ಕಿವಿಗೆ ಬಿತ್ತು ಒಂದು ದಿವಸ. ಏನು ಅಂತಂದರೆ, ಆ ಊರಿನ ದೇವರಿಗೆ ತಾತಕಿ ಎನ್ನುವ ಒಬ್ಬ ಭಕ್ತೆ ಇದ್ದರು. ಆಕೆ ಪ್ರತಿ ದಿವಸವೂ ಶಿವನ ದೇವಸ್ಥಾನಕ್ಕೆ ಬಂದು ತಾನೇ ಕಿತ್ತಂತಹ ಒಳ್ಳೆ ಒಳ್ಳೆಯ ಸುಗಂಧ ಪೂರಿತವಾದ ಹೂಗಳನ್ನು ಕಿತ್ತು ಅದರಲ್ಲಿ ಮಾಲೆಯನ್ನು ರಚಿಸಿ ಆ ಮಾಲೆಯನ್ನು ಆ ಶಿವನಿಗೆ ಪ್ರತಿ ದಿವಸ ಅರ್ಪಿಸುವಳು. ಅರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಿ ಹೋಗ್ತಾ ಇದ್ದ ಪದ್ಧತಿ ಆಕೆದು. ಒಂದು ದಿವಸ ಏನಾಗಿದೆ, ಅದೇ ರೀತಿ ಹೂವನ್ನೆಲ್ಲ ಕಿತ್ತು ಒಳ್ಳೆಯ ಮಾಲೆಯನ್ನು ಕಟ್ಟಿ ಶಿವನಿಗೆ ಅರ್ಪಿಸಬೇಕು ಅಂತ ಎರಡು ಕೈಯಿಂದಲೂ ಹೀಗೆ ಅರ್ಪಿಸಬೇಕು ಅಂತ ಹೋಗ್ತಾ ಇದ್ದಾಳೆ. ಆ ಸಮಯದಲ್ಲಿ ತಾನು ಹುಟ್ಟಿದ್ದ ಸೀರೆಯು ಕೆಳಕ್ಕೆ ಜಾರುವುದಕ್ಕೆ ಶುರುವಾಯಿತು. ಆಗ ಒಂದು ತರಹ ಇಬ್ಬಂದಿ ಆಯಿತು. ಒಂದು ಕೈನಲ್ಲಿ ಸೀರೆ ಹಿಡಿಯಬೇಕು, ಮತ್ತೊಂದು ಕೈನಲ್ಲಿ ಹಾರ ಇದೆ, ಹಾರ ಈಶ್ವರನಿಗೆ ಸಮರ್ಪಿಸುವುದಕ್ಕೆ ಆಗ್ತಾ ಇಲ್ಲ. ಆಗ ಪರಮೇಶ್ವರನು ಏನು ಮಾಡಲ್ಲ, ಏನು ಶ್ರಮ ತೆಗೆದುಕೋಬೇಡಮ್ಮ, ನಾನೇ ಸ್ವೀಕರಿಸ್ತೇನೆ ಅಂತ ಹೇಳಿ ಆ ಶಿವಲಿಂಗ ಮುಂದಕ್ಕೆ ಬಾಗಿ ಅವಳ ಕಟ್ಟಿದ್ದ ಕೈಯಲ್ಲಿದ್ದ ಹಾರವನ್ನು ಪರಮೇಶ್ವರನು ತಾನೇ ಸ್ವೀಕರಿಸಿದ. ಇಲ್ಲಿ ಆ ಘಟನೆ ನಡೆಯಿತು. ಪರಮೇಶ್ವರನು ಬಾಗದ ಮುಂದಕ್ಕೆ ಹೀಗೆ ವಾಲಿ ಬಾಗಿ ಆ ಹಾರವನ್ನು ಸ್ವೀಕರಿಸಿದ. ಇದು ನಡೆಯಿತು. ನಡೆದ ಮೇಲೆ ಎಲ್ರಿಗೂ ಈ ಶಿವಲಿಂಗ ಹಾಗೆ ಬಾಗಿರುವುದು ಅಷ್ಟು ಸರಿಯಾಗಿ ಕಾಣಿಸಲಿಲ್ಲ, ಅದನ್ನು ನೇರಗೊಳಿಸಬೇಕು ಅಂತ ಪ್ರಯತ್ನಿಸಿದರು. ಎಷ್ಟೋ ಜನ ಬಂದು ತಮ್ಮ ಪ್ರಯತ್ನವನ್ನೆಲ್ಲ ಹಾಕಿ ಎಳೆದು ಸರಿ ಮಾಡಕ್ಕೆ ನೋಡಿದ್ರು, ಆಗಲಿಲ್ಲ. ಆ ದೇಶದ ರಾಜ ಏನು ಮಾಡ್ದ, ಆನೆಯನ್ನು ಹಗ್ಗಕ್ಕೆ ಕಟ್ಟಿ ಆ ಲಿಂಗವನ್ನು ಕಟ್ಟಿ ಅದರಿಂದ ಆನೆಯ ಮೂಲಕ ಎಳೆದು ನೇರ ಮಾಡಬೇಕು ಅಂತ ಹೋದರೂ ಆ ಲಿಂಗವು ಹಾಗೆ ಭದ್ರವಾಗಿ ನೆಲದಲ್ಲಿ ಪ್ರತಿಷ್ಠವಾಗಿಬಿಟ್ಟಿದೆ, ನೆಲದಲ್ಲಿ ನೇರವಾಗಲೇ ಇಲ್ಲ ಅದು. ಈ ಸಮಾಚಾರ ಈ ನಾಯಿನಾಡಿಗೆ ಬಂತು. ಓಹೋ, ಅವರೆಲ್ಲ ಅಷ್ಟು ಕಷ್ಟಪಟ್ಟು ಪಾಪ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ನಾನು ನನ್ನ ಒಂದು ಶ್ರಮವನ್ನು ಸೇರಿಸಿ ಅಲ್ಲಿ ನೇರ ಮಾಡೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿಬಿಟ್ಟು ಆ ಊರಿಗೆ ಬಂದರು. ಬಂದುಬಿಟ್ಟು ತಮ್ಮ ಕತ್ತಿಗೆ ಹಗ್ಗವನ್ನು ಕಟ್ಟಿಕೊಂಡು ಇನ್ನೊಂದು ತುದಿಯನ್ನು ಶಿವಲಿಂಗಕ್ಕೆ ಕಟ್ಟಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಶಿವನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಭಕ್ತಿಯಿಂದ ಕೂಡಿದ್ದು, ಶಿವನನ್ನು ಕಂಡರೆ ಪ್ರೀತಿಯಿಂದ ಕೂಡಿದ್ದು, ಪ್ರೇಮದಿಂದ ಕೂಡಿದ್ದು. ಆ ರೀತಿ ಅಪ್ಪ ಶಿವನೇ ನೀನು ನೇರವಾಗು, ಎಲ್ಲರಿಗೂ ನೀನು ನೇರವಾಗಿರುವುದು ಇಷ್ಟವಾಗಿದೆ, ಆದ್ದರಿಂದ ನೀನು ನೇರವಾದರೆ ಎಲ್ಲರಿಗೂ ಸಂತೋಷವಾಗುತ್ತೆ ಅಂತ ಹೇಳಿ ಶಿವನನ್ನು ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥಿಸಿದರು. ಆ ಹಗ್ಗವನ್ನು ಏನಂತ ಹೇಳ್ತಾರೆ, ರೋಪ್ ಆಫ್ ಲವ್ ಅಂತ ಹೇಳಲ್ಪಟ್ಟಿದೆ. ರೋಪ್ ಆಫ್ ಲವ್, ಆ ಬರೀ ಹಗ್ಗ ಅಲ್ಲ, ಅದು ಶಿವನಿಗೂ ಅವರಿಗೂ ಇದ್ದ ಒಂದು ಪ್ರೀತಿಯ ಭಕ್ತಿಯ ಬಾಂಧವ್ಯ. ಈ ರೀತಿ ಪ್ರಾರ್ಥನೆ ಮಾಡಿ ಅವರು ಸ್ವಲ್ಪವಾಗಿ ಎಳೆದಿದ್ದಂತೆ, ಅದು ಎಳೆದದ್ದು ಸುಮ್ಮನೆ ಪ್ರಯತ್ನ ಅಷ್ಟೇ, ತಾನಾಗಿ ಆ ಶಿವಲಿಂಗ ನೇರವಾಗಿಬಿಡ್ತು. ಈ ಕೌತುಕ ನಡೆಯುತ್ತಲ್ಲ, ಮೇಲಿದ್ದ ದೇವತೆಗಳೆಲ್ಲ ನೋಡಿಬಿಟ್ಟು ಆಶ್ಚರ್ಯಪಟ್ಟರು, ಜಯಘೋಷ ಮಾಡಿದರು, ಪುಷ್ಪವೃಷ್ಟಿ ಎಲ್ಲ ಆಯಿತು. ಹೀಗೆ ಈ ಕುಂಗಿಲೆಯ ಕಾಲೆಯ ನಾಯನಾರವರು ಪ್ರಸಿದ್ಧರಾದರು. ಈ ನಾಯನಾರವರಿಗೆ ಇನ್ನೊಂದು ಕೂಡ ಒಂದು ಹಿರಿಮೆ ಇದೆ. ಏನು ಅಂತಂದರೆ, ಇಲ್ಲಿ ಜ್ಞಾನ ಸಂಬಂಧ, ತಿರುನಾವಕರ್ ಸರ್ ಇವರೆಲ್ಲ ಈ ಸ್ಥಳಕ್ಕೆ ಬಂದಾಗ, ಅಂದರೆ ತಿರುಪಣಂದಾಳ ಅಲ್ಲ, ಅಮೃತಘಟೇಶ್ವರ ಸ್ವಾಮಿ ಕಡವೂರಿಗೆ ಬಂದಾಗ ಅವರ ಸೇವೆಯನ್ನು ಮಾಡುವ ಭಾಗ್ಯವೂ ಇವರಿಗೆ ದೊರೆಯಿತು. ಇಷ್ಟು ಹಿರಿಮೆಯುಳ್ಳ ಈ ನಾಯನಾರವರು. ಅದ್ಭುತವಾದ ಚರಿತ್ರೆ ಇದು. ನೀವೆಲ್ಲ ಇದನ್ನು ಕೇಳಿ ಪ್ರೀತರಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತೆ ನನ್ನದೊಂದು ಸಣ್ಣ ಭಿನ್ನವಿದೆ. ಏನು ಅಂತಂದರೆ, ಅರುಣಾದ್ರಿ ಚಾನಲ್ಲು ಈ ಶಿವಭಕ್ತರ, ತಮಿಳುನಾಡಿನ ಶಿವಭಕ್ತರ ಬಗ್ಗೆ ಕನ್ನಡ ಜನತೆಗೆ, ಕನ್ನಡ ಬಾಂಧವರಿಗೆ ತಿಳಿಸ್ಕೊಡಬೇಕು ಅನ್ನೋ ಒಂದೇ ಒಂದು ಧ್ಯೇಯದಿಂದ ನಡೆಸ್ತಾ ಇರುವ ಪ್ರಯತ್ನ ಇದು. ಈ ಇದು ನಿಮಗೆ ಖಂಡಿತವಾಗಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ವೀಕ್ಷಕರೆಲ್ಲ, ನಿಮಗೆಲ್ಲ ಯಾರು ತಿಳಿದಿದ್ದಾರೋ ಕನ್ನಡದವರು, ಯಾರಿಗೆ ಇಂತಹ ವಿಷಯಗಳಲ್ಲಿ ಆಸಕ್ತಿ ಇದೆಯೋ, ಇಷ್ಟ ಮಿತ್ರರು, ಬಂಧುಗಳು, ಸ್ನೇಹಿತರು ಎಲ್ಲರಿಗೂ ಈ ವಿಷಯವನ್ನು ಹೇಳಿ, ಈ ಥರ ಒಂದು ಅರುಣಾದ್ರಿ ಅನ್ನೋ ಚಾನೆಲ್ ಇದೆ, ನೀವು ದಯವಿಟ್ಟು ನೋಡಿ ಒಳ್ಳೆಯ ಇದು ವಿಷಯಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನೀವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇದರ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ರೆ ಅರುಣಾದ್ರಿ ಸಲ್ಲಿಸುತ್ತಿರುವ ಒಂದು ಪ್ರಯತ್ನ ಸಾರ್ಥಕವನ್ನು ಹೊಂದುತ್ತದೆ, ಸಫಲವಾಗುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ವಂದನೆಗಳು.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಮನುಷ್ಯಾಶ್ರೇಷ್ಯಾಶ್ರಾಜೇಶ್ವರೂಷಂ ಕರೋಕಮೇವ ತಜ್ಜಯಮಾನ ಉಪಾವರ್ತದೆ.

ಸರ್ವಾಂದಾಯೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷೇಕ್ಷ

ಯಾರಿಕಾಯಿತ್ಯಾಯೇವಾಕ್ಷೋರ ಸಂಧಾರ್ಥ ಗುಂಡಮಾರೋಹತಿ ವಾಗ್ವಾ ಏನಾಯ ಸ್ವಾಮ

0: You are listening to Shaivam.org Radio, the 24/7 spiritual channel from Shaivam.org.
1: Dear listeners of Shaivam.org, the following is Gangadhar Ashtakam, presented by Dr. M. Gokulakrishna Iyer.
2: Maulav Ganga Shashankav ಕರಚರಣತಲೆ ಶೀತಲಾಂಗ ಭುಜಂಗಾ ವಾಮೇ ಭಾಗೆ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೆ ಇತ್ಥಂ ಶೀತಂ ಪ್ರಭೂತಂ ತವ ಕನಕಸಭಾನಾಥವೋಢುಂ ಕ್ವಶಕ್ತಿಃ ಚಿತ್ತೆ ನಿರ್ವೇದ ತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮಧೀಯೇ ಗಾಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತು ಮಾಂ ನಿತ್ಯಂ ಚಿದಾನಂದರೂಪಂ ನಿನ್ಹುತಾಶೇಷ ಲೋಕೇಶ ವೈರಿ ಪ್ರತಾಪಂ ಕಾರ್ತಸ್ವರಾಗೇಂದ್ರ ಚಾಪಂ ಕೃತ್ತಿವಾಸಂ ಭಜೆ ದಿವ್ಯಸನ್ಮಾರ್ಗ ಬಂಧುಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೆ ನಿತ್ಯಂ ಸನ್ನಿಹಿತಂ ಕಿಲಾ ಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತ ವಲ್ಲಿಕಾ ಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಪಂಚಮ ಶ್ಲೋಕ. ಶ್ಲೋಕೇಸ್ಮಿನ್ ಸ್ವಬಾಂಧವೈ ಶಿವಾಲಯೇ ಭಗವದರ್ಚಾಪೂಜಾ ಕೈಂಕರ್ಯ ಹರಣರೂಪಾ ಮಾರ್ತಿಮಾಪದ್ಯಮಾನಸ್ಯ ದ್ರವಿಡೇಷು ಜಾತಸ್ಯ ಕಸ್ಯಚಿತ್ ಬ್ರಾಹ್ಮಣವಟೋಃ ಆರ್ತಿಹಂತಾರಂ ತಿರುವಿರಿಂಚಿಪುರ ಕ್ಷೇತ್ರಸ್ಥಿತಂ ಭಗವಂತಂ ಮಾರ್ಗಸಹಾಯಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಬಾಲಂ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾನಮ್ಯ ವಿರಿಂಚಿರಮ್ಯ ನಗರೆ ಪೂಜಾಂ ತದೀಯಾಂ ಭಜನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ವಿರಿಂಚಿರಮ್ಯ ನಗರೆ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ.
3: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್.

ಧಿಪಾಯ ನಮಃ ಲೋಕಬಂಧವೇ ನಮಃ ಲೋಕನಾಥಾಯ ನಮಃ ಕೃತಜ್ಞಾಯ ನಮಃ ಕೃತಭೂಷಣಾಯ ನಮಃ ಅನಪಾಯಾಯ ನಮಃ ಅಕ್ಷರಾಯ ನಮಃ ಶಾಂತಾಯ ನಮಃ ಸರ್ವಶಸ್ತ್ರಭೃತಾಂಬರಾಯ ನಮಃ ತೇಜೋಮಯಾಯ ನಮಃ ದ್ಯುತಿಧರಾಯ ನಮಃ ಲೋಕಮಾಯಾಯ ನಮಃ ಅಗ್ರಣ್ಯೇ ನಮಃ ಅಣವೇ ನಮಃ ಸುವಿಸ್ಮಿತಾಯ ನಮಃ ಪ್ರಸನ್ನಾತ್ಮನೇ ನಮಃ ದುರ್ಜಯಾಯ ನಮಃ ದುರತಿಕ್ರಮಾಯ ನಮಃ ಜ್ಯೋತಿರ್ಮಯಾಯ ನಮಃ.

ಚಾಲೇತತ್ ಪ್ರಥಮಂ ಪರಮಾತ್ಮ್ಯ ಲಥ ಯಾವತೀಯಂತ್ರ ಈ ವಿದ್ಯಾವತ್ತಾವತ್ ಪ್ರತಿಗೃಹೀಯಾತ್ತೋ ಚಾಲೇತದ್ವಿತೀಯಂ ಪರಮಾತ್ಮ್ಯ ಲಥ ಯಾವತಿ

ಅಗ್ನಿರೇವ ಮುಖಂ ಯಶಿಗವಾ ಅಪಿ ಬಕ್ಷಿವಾಜ್ಞಾಪಭ್ಯಾ ದದತಿ ಸರ್ವಮೇವ ತತ್ಸಂದಹತ್ಯೇವೇಹೈವೈವಂ ವಿದ್ಯದ್ಯಪಿ ಭಕ್ತಿಯ ಪಾಪಂ ಕುರುತೇ ಸರ್ವಮೇವ ತತ್ಸಂತಾಯ ಶುದ್ಧ ಪೂತೋ ಗದೋ ಮೃತಸಂಭವತಿ ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಚಾಪಿ

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் குங்குலிய கலைய நாயனார் புராணம், presented by Sri H.S. Thyagarajan. Thank you. Om Namah Shivaya.
2: குருபியோ நமஹ. எல்ல மகனியரிகோ நமஸ்கார. ಈ ದಿನದ ಮಹನೀಯರು ನಾಯನಾರು ಯಾರಂತಂದ್ರೆ ಕುಂಗಿಲಿಯ ಕಲೆಯ ನಾಯನಾರ್ ಅನ್ನುವವರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೆಚ್ಚಾಗಿ ಏನೋ ವಿವರಣೆ ಕೊಟ್ಟಿಲ್ಲ, ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಕಡವೂರಿರ್ ಕಲೆಯಂದ್ರನ್ ಅಡಿಯಾರ್ಕುಂ ಅಡಿಯೇ ಅಂತಂದರೆ, ಕಡವೂರಿನಲ್ಲಿ ಇರುವ ಕಲೆಯನ್ ಅವರ ಶಿವಶರಣರ ಶಿವಶರಣರ ಅವರಿಗೆ ನಾನು ದಾಸನು ಎಂಬುದಾಗಿ ಈ ವಾಕ್ಯದ ಅರ್ಥ. ಹಾಗೆ ಅದರಲ್ಲಿ ಬಂದ ಹಾಗೇನೆ ಈ ಕುಂಗಿಲಿಯ ಕಲೆಯ ನಾಯನಾರವರು ಕಡವೂರು ಅನ್ನುವ ಊರಿನಲ್ಲಿ ಹುಟ್ಟಿ ಶಿವಭಕ್ತರಾಗಿದ್ದವರು, ಬ್ರಾಹ್ಮಣರು. ಚೋಳರಾಜ್ಯ ಇವರು ವಾಸ ಮಾಡ್ತಾ ಇದ್ದ ಊರು ಚೋಳರಾಜ್ಯಕ್ಕೆ ಬರುತ್ತೆ. ಕಡವೂರು ಅನ್ನುವುದು ಈ ಭಾಗ ತಿರುಕ್ಕಡೆಯೂರ್ ಅಥವಾ ತಿರುಕ್ಕಡವೂರ್ ಅನ್ನುವ ಸ್ಥಳ. ಇದು ಮಾಯಾವರಂ ಅನ್ನೋ ಊರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ಜಾಗ. ಈ ಶಿವಭಕ್ತರು ಅಂದರೆ ಕುಂಗಿಲಿಯ ಕಲೆಯ ನಾಯನಾರವರು ಏನು ಯಾವ ರೀತಿಯಲ್ಲಿ ಶಿವಪೂಜೆಯನ್ನು ಮಾಡ್ತಾ ಇದ್ದರು ಅಂದರೆ, ಅವರ ಊರಿನಲ್ಲಿದ್ದ ಶಿವದೇವರ ಹೆಸರು ಅಮೃತ ಘಟೇಶ್ವರ ಅಂತ, ಅಂಬಿಕೆಯ ಹೆಸರು ಅಭಿರಾಮಿ, ಮತ್ತು ವಿನಾಯಕರು, ಈ ಮೂರು ದೇವತೆಗಳು ಅದರಲ್ಲೇ ಇತರ ದೇವತೆಗಳಿದ್ದರು. ಈ ದೇವಸ್ಥಾನದಲ್ಲಿ ಇವರು ಧೂಪ ಸೇವೆಯನ್ನು ಮಾಡ್ತಾಯಿದ್ರು. ಧೂಪ ಸೇವೆ ಅಂತಂದರೆ ಒಳ್ಳೆಯ ಸಾಂಬ್ರಾಣಿ, ಒಳ್ಳೆಯ ಅತ್ಯುತ್ತಮವಾದ ಸಾಂಬ್ರಾಣಿ. ಸಾಂಬ್ರಾಣಿಗೆ ಜೊತೆಯಲ್ಲಿ ಕುಂಗಿಲಿಯ ಅನ್ನುವ ಒಂದು ಪದಾರ್ಥ, ಅದು ಬಿಳಿ ಸಾಂಬ್ರಾಣಿ ಅಂತ, ಅದು ಆ ಸಾಂಬ್ರಾಣಿಯ ಗಂಧವನ್ನು ಸುಗಂಧವನ್ನು ಹೆಚ್ಚಿಸುತ್ತೆ. ಇದನ್ನು ಕನ್ನಡದಲ್ಲಿ ಬಿಳಿ ಸಾಂಬ್ರಾಣಿ ಅಂತ ನಾನು ಅಂದುಕೊಂಡಿದ್ದೀನಿ. ಇದನ್ನು ಈ ಧೂಪವನ್ನು ಪ್ರತಿನಿತ್ಯ ದೇವರಿಗೆ ದೇವಸ್ಥಾನದಲ್ಲಿ ಒಂದೊಂದು ದೇವತೆಗಳಿಗೂ ಧೂಪವನ್ನು ತೋರಿಸಿ ಒಂದು ದಿವಸ ತಪ್ಪದೆ ಮಾಡ್ತಾಯಿದ್ರು. ಈ ಸೇವೆ ಇವರು ಮಾಡ್ತಾಯಿದ್ದು ಪರಮೇಶ್ವರನಿಗೆ ಸಲ್ಲಿಸುತ್ತಿದ್ದ ಸೇವೆ ಇದು ಧೂಪ ಸೇವೆ. ಈ ಧೂಪದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಧೂಪವನ್ನು ಉಪಯೋಗಿಸೋದ್ರಿಂದ ಮನೆಯಲ್ಲಾದರೂ ಎಲ್ಲಾದರೂ ಅಲ್ಲಿ ಇರತಕ್ಕಂಥ ಕ್ರಿಮಿಕೀಟಾದಿಗಳು ನಾಶವಾಗ್ತವೆ, ಮತ್ತು ಆ ಜಾಗದಲ್ಲಿ ಇರುವಂತಹ ನೆಗೆಟಿವ್ ಫೋರ್ಸಸ್ ಅಂತಂದರೆ ದುಷ್ಟ ಶಕ್ತಿಗಳು ತೊಲಗುತ್ತವೆ, ಮತ್ತು ಪಾಸಿಟಿವ್ ಎನರ್ಜಿ ಅಂದರೆ ಉತ್ತಮವಾದ ಶಕ್ತಿಗಳು ಎನ್ಹ್ಯಾನ್ಸ್ ಆಗುತ್ತೆ, ಹೆಚ್ಚಾಗುತ್ತವೆ ಅನ್ನುವುದು ಎಲ್ರಿಗೂ ಗೊತ್ತಿರೋ ವಿಷಯ. ಆರೋಗ್ಯಕ್ಕೆ ವಿಷಯಕ್ಕೆ ಬಂದರೆ ನೆಗಡಿ ಮುಂತಾದ ಸಣ್ಣ ರೋಗಗಳಿದ್ದರೆ ಈ ಧೂಪವನ್ನು ಅಘ್ರಾಣಿಸುವುದರಿಂದ ನೆಗಡಿ ಮುಂತಾದ ರೋಗಗಳು ಸಣ್ಣ ಇದೆಲ್ಲ ಪರಿಹಾರವಾಗುತ್ತವೆ ಎನ್ನುವುದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತು ಆಗಲೇ ಹೇಳಿದೆ ನಾನು, ಈ ಊರಿನ ಸ್ವಾಮಿ ಪರಮೇಶ್ವರ ಹೆಸರು ಅಮೃತ ಘಟೇಶ್ವರ ಅಂತ. ಈ ಹೆಸರು ಹೇಗೆ ಬಂದಿದೆ ಈ ಸ್ವಾಮಿಗೆ ಅನ್ನೋದು ಒಂದು ಸ್ವಲ್ಪ ಸ್ವಾರಸ್ಯಕರವಾಗಿದೆ. ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮಾಡಿದ ನಂತರ ತಾವು ತಗೊಂಡು ಬಂದ ಅಮೃತದ ಪಾತ್ರೆ ಘಟ, ಅಮೃತದ ಮಡಕೆ ಅಂತ ಅಂದ್ಕೋಬೋದು, ದೊಡ್ಡ ಪಾತ್ರೆಯನ್ನು ಇಲ್ಲಿ ತಂದಿಟ್ಟರು. ತಂದಿಟ್ಟು ದೇವತೆಗಳು ಅಸುರರು ಇಬ್ಬರು ಸ್ನಾನಕ್ಕೆ ಅಂತ ನದಿ ಹೋದರು. ಸ್ನಾನ ಮುಗಿಸ್ಕೊಂಡು ಬಂದು ನೋಡಿದರೆ ಅವರು ಇಟ್ಟ ಪಾತ್ರೆ, ಅಮೃತದ ಪಾತ್ರೆ, ಅಮೃತದ ಘಟ ಅಲ್ಲಿ ಇಲ್ಲ. ಏನಾಯಿತು ಅಂತ ನೋಡಿದ್ರೆ ಆ ಅಮೃತದ ಘಟವೇ ಶಿವಲಿಂಗವಾಗಿ ಪರಿವರ್ತನೆಗೊಂಡಿದೆ. ಆದ್ದರಿಂದ ಈ ದೇವರಿಗೆ ಅಮೃತ ಘಟೇಶ್ವರ ಅಂತ ಬಂದಿದೆ ಅಂತ ಒಂದು ರೀತಿಯ ಪ್ರತೀತಿ. ಇನ್ನೊಂದು ರೀತಿಯ ಪ್ರತೀತಿ ಏನು ಅಂತಂದರೆ, ಅಮೃತದ ಪಾತ್ರೆಯನ್ನು ಅಲ್ಲಿಟ್ಟುಬಿಟ್ಟು ಹೋದರು, ಹೋದಾಗ ಅಲ್ಲಿ ವಿನಾಯಕ ದೇವರು ದೇವಸ್ಥಾನದಲ್ಲಿ ಇದ್ದಾರಲ್ಲ, ಅವರೇನು ಮಾಡಿದ್ರು, ಆ ಪಾತ್ರೆಯನ್ನು ಕದ್ದು ಈಶ್ವರನ ಲಿಂಗದ ಹಿಂದೆ ಬಚ್ಚಿಟ್ಟರು. ಆಮೇಲೆ ಅವರೆಲ್ಲ ಬಂದು ನೋಡ್ತಾರೆ, ಅಮೃತದ ಘಟನೆ ಇಲ್ಲ, ಎಲ್ಲಿ ಹೋಯಿತು ಏನು ಅಂತಂದರೆ ವಿನಾಯಕರು ಹೇಳ್ತಾರೆ, ನಾನೇ ಕದ್ಕೊಂಬಂದಿದ್ದೀನಿ, ಹಿಂದೆ ಇಟ್ಟಿದ್ದೀನಿ. ಯಾಕಪ್ಪ ನೀವು ವಿಚಾರ ಮಾಡಿದ್ರೆ, ಹೌದು ನೀವು ಸಮುದ್ರವನ್ನು ಮಂಥನ ಮಾಡುವುದಕ್ಕೆ ಮುಂಚೆ ನನ್ನನ್ನು ಪ್ರಾರ್ಥಿಸಿ ಒಂದು ನಮಸ್ಕಾರವನ್ನು ಮಾಡಿ ನೀವು ಮುಂದಕ್ಕೆ ಹೋಗಬೇಕಾಗಿತ್ತಲ್ಲ, ಅದು ಮರ್ತರಲ್ವ, ಅದಕ್ಕಾಗಿ ನಿಮಗೆ ಈ ತರಹ ಒಂದು ಪಾಠವನ್ನು ಕಲಿಸೋದಕ್ಕೆ ನಾನು ಈ ರೀತಿ ಮಾಡಿದ್ದೇನೆ ಅಂತ ಗಣೇಶ ಹೇಳ್ತಾರೆ. ಈ ಕಥೆ ಇದೆಯಲ್ಲ, ಇದರಿಂದ ಆ ಗಣೇಶನಿಗೆ ಕಳ್ಳ ಗಣೇಶ, ಕಳ್ಳ ವಿನಾಯಕ ಕಥೆ ಹೆಸರಿದೆ. ಇದು ಅಲ್ಲಿ ಶಿಲಾಶಾಸನದಲ್ಲಿ ಕೂಡ ಕೆತ್ತಲ್ಪಟ್ಟಿದೆ ಅಲ್ಲಿ ಆ ದೇವಸ್ಥಾನದಲ್ಲಿ. ಹೀಗೆ ಅದು ಅಮೃತ ಘಟೇಶ್ವರ ಆಯಿತು. ಶಿವಲಿಂಗದ ಹಿಂದೆ ಅಮೃತದ ಪಾತ್ರೆಯನ್ನು ಇಟ್ಟದ್ರಿಂದ ಅಮೃತ ಘಟೇಶ್ವರ ಅಂತ ಆ ಸ್ವಾಮಿಗೆ ಅಮೃತ ಘಟೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ. ವಿನಾಯಕರ ಕಥೆ ನಾವು ತಿಳಿದ ಹಾಗೇನೆ ಕದ್ದದ್ರಿಂದ ಕಳ್ಳ ಗಣೇಶ ಅಂತಲೂ ಹೆಸರು ಬಂದಿದೆ. ಮತ್ತೆ ಇಲ್ಲಿ ಅಂಬಿಕೆ ಅಧಿರಾಮಿ ಅಂತ ಈಕೆ ಕೂಡ ಪ್ರಖ್ಯಾತನಾಗಿದ್ದಾಳೆ. ಯಾಕೆ ಅಂದರೆ ಇಲ್ಲಿ ಒಂದು ಕಾಲದಲ್ಲಿ ಅಭಿರಾಮಿ ಭಟ್ಟರ್ ಅಂತ ಒಬ್ಬರು ದೇವಿ ಉಪಾಸನೆ ಮಾಡುವಂಥವ್ರು. ಇಂತಹ ಈ ದೇವಿಯ ಉಪಾಸಕರವರು ಬಹಳ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಇದ್ದರು. ಎಷ್ಟು ಅವರ ತನ್ಮಯತೆ ಇದ್ದಿತು ಅಂತಂದರೆ, ಯಾವಾಗಲೂ ಮನಸ್ಸಿನಲ್ಲಿ ಬರೀ ದೇವಿ ಅಂಬಿಕೆಯೇ, ಅಭಿರಾಮಿಯೇ. ಯಾವ ಸ್ತ್ರೀಯನ್ನು ನೋಡಿದ್ರೂ ಕೂಡ ಆ ಸ್ತ್ರೀಯಲ್ಲಿ ಅಂಬಿಕೆಯನ್ನೇ ನೋಡ್ತಾ ಇದ್ದರು. ಅಭಿರಾಮಿ ಅಭಿರಾಮಿ ಅಭಿರಾಮಿ, ಮನಸ್ಸಿನಲ್ಲಿ ಬೇರೆ ಕಲ್ಮಶವೇ ಇಲ್ಲ. ಅಂತಹ ಉಪಾಸಕರು. ಇವರ ಬಗ್ಗೆ ಜನಗಳಿಗೆ ಸ್ವಲ್ಪ ಕೆಟ್ಟ ಅಭಿಪ್ರಾಯ ಇದ್ದಿತ್ತು. ಇವರು ನಾಟಕ ಮಾಡ್ತಾ ಇದ್ದಾರೆ ಅನ್ನೋ ಇದರಿಂದ ರಾಜನಿಗೆ, ಶರಭೋಜನ ರಾಜನಿಗೆ ಕಂಪ್ಲೇಂಟ್ ಕೊಟ್ಟರು. ರಾಜ ಇವರನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಒಂದು ದಿವಸ ದೇವಸ್ಥಾನಕ್ಕೆ ಬಂದರು. ಇವರು ಯಥಾಪ್ರಕಾರ ದೇವಿಯ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಆವಾಗ ಪ್ರಶ್ನಿಸಿದರು, ಇವತ್ತು ಯಾವ ತಿಥಿ ಹೇಳು ನೋಡೋಣ ಅಂತ ಭಟ್ಟರನ್ನು ಕೇಳಿದರು. ಭಟ್ಟರು ಅವರು ದೇವಿಯ ಉಪಾಸನೆಯಲ್ಲಿದ್ದಾರೆ, ಈ ಥರ ಪ್ರಶ್ನೆ ಬಿದ್ದಿದ್ದು ಯಾವುದು ಈ ಲೋಕದಲ್ಲಿ ಇದ್ದ ಏನೋ ಕಿವಿ ಮೇಲೆ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪೌರ್ಣಿ ಅಂತಂದರು. ಆ್ಯಕ್ಚುಯಲ್ ಆಗಿ ಆ ದಿವಸ ಅಮಾವಾಸ್ಯೆಯಾಗಿತ್ತು. ಅಮಾವಾಸ್ಯೆಯಾಗಿದ್ದ ದಿವಸ ಇವರು ಏನು ಹೇಳ್ತಾ ಇದ್ದಾರೆ, ಪೌರ್ಣಿಮಿ ಅಂತ. ಶರಭೋಜ ಮಹಾರಾಜ ಒಂದಲ್ಲ ನಾಲ್ಕು ಸಲ ಕೇಳ್ತಾ ಇದ್ದಾರೆ, ಸರಿಯಾಗಿ ಯೋಚಿಸಿದೆ ಹೇಳು ಇವತ್ತು ಯಾವ ತಿಥಿ, ಪೌರ್ಣಿಕ ಹೋಗ ಅಂತ ಹೇಳಿಬಿಟ್ರು ಉದ್ಧಟತನದಿಂದ. ಅದು ಮನಸ್ಸಿನಲ್ಲಿ ಉದ್ಧಟತನವೂ ಇಲ್ಲ, ಅವ್ರು ಏನು ಹೇಳಿದ್ರು ಅವ್ರಿಗೂ ಗೊತ್ತಿಲ್ಲ, ದೇವಿಯ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಸುತ್ತಮುತ್ತಲಿದ್ದವ್ರಿಗೆಲ್ಲ ಈ ಥರ ಹೇಳಿಬಿಟ್ರಲ್ಲ, ಇನ್ನು ರಾಜನ ಕೋಪಕ್ಕೆ ಇವರು ಗುರಿ ಆಗ್ತಾರಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಎಚ್ಚರಗೊಳಿಸಿ ಏನು ಹೀಗೆ ಮಾಡಿಬಿಟ್ರಲ್ಲ ಅಂತ ಹೇಳಿದಾಗ, ನಾನು ಯಾವುದನ್ನು ಹೇಳಲಿಲ್ಲ, ನನ್ನ ಬಾಯಿಂದ ಏನು ಬಂತು ಅದು ದೇವಿ ಹೇಳಿಸಿದ್ದು, ಅಭಿರಾಮಿ ದೇವಿ ಹೇಳಿಸಿದ್ದು, ಅದರಿಂದ ನನಗೆ ಯಾವ ಥರ ಭಯವೂ ಇಲ್ಲ, ದೇವಿ ಕಾಪಾಡ್ತಾಳೆ ಅಂತ ಹೇಳಿದ್ರು. ಅವತ್ತು ಅಮಾವಾಸ್ಯೆ ಆದರೂ ಕೂಡ ಆ ಅಂಬಿಕೆ ಹೇಗೆ ಆತನನ್ನು ಕಾಪಾಡಿದ್ರು ಅಂದರೆ, ತನ್ನ ಕಿವಿಯಿಂದ ಕಿವಿಯ ಆಭರಣವನ್ನು ತೆಗೆದು ಆಕಾಶದಲ್ಲಿ ಬೀಸಿದ್ಲು. ಆ ಕಿವಿಯ ಆಭರಣ ಹೋಗಿ ಆಕಾಶದಿಂದ ಪ್ರಜ್ವಲಿಸಿದ ಚಂದ್ರನಂತೆ ಕಂಡಿತು. ರಾಜನಿಗೆ ಆಶ್ಚರ್ಯವಾಯಿತು, ಇವತ್ತು ಪೌರ್ಣಿ ಹೇಗಾಯ್ತಲ್ಲ, ಈ ಮಹನೀಯರೇ ಮಹನೀಯರಂತ ಅವರಲ್ಲಿ ಬಹಳ ಭಕ್ತಿ ಬಂದಿತು. ಈ ಥರ ಅಭಿರಾಮಿ ಭಕ್ತರನ್ನು ಕಾಪಾಡಿದ್ರಿಂದ, ಅವರು ಅಲ್ಲಿ ಭಕ್ತರಾಗಿದ್ದರಿಂದ ಈ ಅಂಬಿಕೆಗೆ ಕೂಡ ಈ ಪ್ರಖ್ಯಾತಿ ಇದೆ. ಇದು ಆನಂತರ ಇನ್ನೇನು ಈ ದೇವಸ್ಥಾನದ ವಿಶೇಷ ಅಂತಂದರೆ, ಮಾರ್ಕಂಡೇಯನ ಕಥೆ ನಿಮಗೆ ಗೊತ್ತಿರಬೇಕು. ಮೃಕಂಡು ಅನ್ನೋ ಮಹರ್ಷಿ ತಮಗೆ ಪುತ್ರ ಭಾಗ್ಯ ಬೇಕು ಅಂತ ಆ ದಂಪತಿಗಳಿಬ್ಬರು ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಶಿವನು ಪ್ರತ್ಯಕ್ಷನಾಗಿ, ನಿಮಗೆ ನಾನು ಪುತ್ರ ಭಾಗ್ಯವನ್ನು ಕರುಣಿಸ್ತೀನಿ, ಆದರೆ 100 ವರ್ಷ ಬದುಕಿ ಬಾಳುವ ಒಬ್ಬ ದುಷ್ಟ ಮಗನು, ಕೆಟ್ಟ ನೃತ್ಯಗಳ ಮಗನು ಬೇಕೋ, ಅಥವಾ 16 ವರ್ಷ ಬದುಕಿರುವ ಒಳ್ಳೆಯ ಸತ್ಪುತ್ರನ ಬೇಕೋ ಶಿವಭಕ್ತನು ಅಂಥವನು ಬೇಕೋ ಯಾವುದು ಬೇಕೋ ನೀವೇ ಆರಿಸ್ಕೊಳ್ಳಿ ಅಂತಂದರು. ಆ ದಂಪತಿಗಳು ದುಷ್ಟಪುತ್ರ ಅದು 100 ವರ್ಷ ಇರುವುದಕ್ಕಿಂತ ಸಚ್ಚರಿತ್ರನಾದ ಒಂದು ಮಗ 16 ವರ್ಷ ಇರುವುದೇ ಉತ್ತಮ ಅಂತ ಅದನ್ನೇ ದಯಪಾಲಿಸಿ ಅಂತ ಕೇಳಿದಾಗ ಶಿವನು ಅದೇ ಥರ ಒಬ್ಬ ಪುತ್ರನನ್ನು ಅವರಿಗೆ ಕರುಣಿಸ್ತಾರೆ. ಮೃಗಂಡುವಿನ ಮಗನಾದ್ರಿಂದ ಆತನಿಗೆ ಮಾರ್ಕಂಡೇಯ ಅಂತ ಹೆಸರಾಗುತ್ತೆ. ಮಾರ್ಕಂಡೇಯರಿಗೆ 16 ವರ್ಷ ಆದಾಗ ಯಮನು ಅಟ್ಟಿಸ್ಕೊಂಡು ಬರ್ತಾನೆ, ಆಯಸ್ಸು ಮುಗಿದಿದೆ, ಮಾರ್ಕಂಡೇಯನ್ನ ಕೊಲ್ಲಬೇಕು ಅಂತ. ಆ ಹುಡುಗ ಏನು ಮಾಡಿದಾನೆ, 16 ವರ್ಷ ಅವನು ಮೊದಲಿನಿಂದಲೂ ಶಿವಭಕ್ತ, ತನಗೆ ಬುದ್ಧಿ ತಿಳಿದ 2 ವರ್ಷ 3 ವರ್ಷದಿಂದಲೇ ಮಹಾಶಿವಭಕ್ತ, ಪ್ರತಿ ದಿವಸ ದೇವಾಲಯಕ್ಕೆ ಹೋಗೋದೇನು ಪೂಜೆ ಮಾಡೋನು ಈ ಥರ ಇದ್ದವನು. ಆ ದಿವಸ ಏನು ಮಾಡಿದ್ದಾನೆ, ಯಮನ ಅಟ್ಟಿಸ್ಕೊಂಡು ಬರೋದ್ರಿಂದ ಭಯಭೀತನಾಗಿ ನೇರವಾಗಿ ಹೋಗಿ ಅಮೃತಘಟೇಶ್ವರನ ಲಿಂಗವನ್ನು ತಬ್ಬಿಕೊಂಡ್ಬಿಟ್ಟ, ಕಾಪಾಡಪ್ಪ ಅಂತ. ಯಮನು ಬಂದ, ತನ್ನ ಕರ್ತವ್ಯವನ್ನು ತಾನು ನೆರವೇರಿಸಬೇಕಲ್ಲ, ಏನು ಮಾಡ್ದ, ಪಾಶವನ್ನು ಎಸೆದ. ಈ ಹುಡುಗ ಏನು ಮಾಡಿದ್ದಾನೆ, ಶಿವಲಿಂಗವನ್ನು ತಬ್ಬಿಕೊಂಡಿದ್ದಾನೆ. ಆತನು ಯಮನು ಬೀಸಿದ ಪಾಶ ಬಂದು ಹುಡುಗನಿಗೆ ಬಿತ್ತಲ್ಲ, ಹುಡುಗನಿಗೆ ಬೀಳೋದ್ರ ಜೊತೆಗೆ ಶಿವಲಿಂಗಕ್ಕೆ ಬಿತ್ತು. ಇದನ್ನು ಕಂಡ ಶಿವನಿಗೆ ಪರಮ ಕೋಪ ಬಂದ್ಬಿಡ್ತು. ಆಹಾ, ನನಗೆ ನೀನು ಯಮಪಾಶ ಹಾಕ್ತೀಯ, ನೀನು ಯಮನಾದರೆ ನನಗೆ ಪಾಶ ಹಾಕೋದಾ ಅಂತ ಹೇಳಿ ಯಮನನ್ನು ಅಲ್ಲಿಗೆ ಸಂಹರಿಸಿಬಿಟ್ಟ. ಆದ್ದರಿಂದ ಈ ಜಾಗವು ಯಮನನ್ನು, ಈ ದೇವಸ್ಥಾನದಲ್ಲಿ ಯಮನನ್ನು ಸಂಹರಿಸಿದ್ದರಿಂದ ಆ ಥರ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಈ ತರಹ 3 ದೇವತೆಗಳಿಗೂ ಅಂದರೆ ಅಮೃತಘಟೇಶ್ವರ ಸ್ವಾಮಿ, ಅಧಿರಾಮಿ ದೇವತೆ ಅಂಬೆ ಮತ್ತು ಕಳ್ಳವಿನಾಯಕರು, ಈ 3 ದೇವತೆಗಳು ಇಲ್ಲಿ ದೈವಗಳು ಕೂಡ ಬಹಳ ಪ್ರಖ್ಯಾತಿಗೊಂಡಿದ್ದಾರೆ. ಮತ್ತೊಂದು ಪ್ರಖ್ಯಾತಿ ಏನು ಅಂತಂದರೆ, ಇಲ್ಲಿ ಜ್ಞಾನ ಸಂಬಂಧರ್, ತಿರುನಾವುಕರ್ ಸರ್ ಇವರೆಲ್ಲ ಬಂದು ಇಲ್ಲಿ ಹಾಡುಗಳನ್ನು ರಚಿಸಿ ಈ ದೇವರನ್ನು ಚೆನ್ನಾಗಿ ಸ್ತುತಿ ಮಾಡಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವು ಪಾಡಲ್ಪೆಟ್ರ ಸ್ಥಳಂ, ಪಾಡಲ್ಪೆಟ್ರ ಸ್ಥಳಂ ಅಂದರೆ ಮಹನೀಯರು ಬಂದು ಹಾಡುಗಳನ್ನು ಹಾಡಿ ರಚಿಸಿ ಸ್ತುತಿಸಲ್ಪಟ್ಟ ದೇವಸ್ಥಾನ ಅನ್ನುವ ಕ್ಷೇತ್ರ ಅಂತ ಆಗುತ್ತೆ. ಈ ಥರ ಎಲ್ಲ ಕ್ಷೇತ್ರಗಳಿಗೂ ಈ ಒಂದು ಪ್ರಖ್ಯಾತಿ ಇಲ್ಲ. ಈ ದೇವಸ್ಥಾನಕ್ಕೆ ಕೆಲವು ದೇವಸ್ಥಾನಗಳಿವೆ, ಅಂಥ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವು ಒಂದು. ಇದಕ್ಕೆ ಪಾಡಲ್ಪೆಟ್ರ ಸ್ಥಳಂ ಅಂತ ಹೇಳ್ತಾರೆ. ಇದು ಈ ದೇವಸ್ಥಾನದ ಬಗ್ಗೆ, ದೇವತೆಗಳ ಬಗ್ಗೆ, ದೈವಗಳ ಬಗ್ಗೆ ನಾನು ಹೇಳಬೇಕಾದ ವಿಚಾರ. ಇನ್ನು ನಮ್ಮ ಕುಂಗಿಲಿಯ ಕಯಾಲಯ ನಾಯನಾರವರ ಬಗ್ಗೆ ಹೇಳ್ತೀನಿ. ಇವರು ಮೊದಲೇ ಹೇಳಿದ ಹಾಗೆ ಪರಮೇಶ್ವರನಿಗೆ 1 ದಿವಸವೂ ತಪ್ಪದೆ ಧೂಪದ ಸೇವೆಯನ್ನು ಮಾಡ್ತಾಯಿದ್ರು. ಪ್ರತಿಯೊಂದು ದೇವಸ್ಥಾನದಲ್ಲಿದ್ದ ಪ್ರತಿಯೊಂದು ದೇವತೆಗಳಿಗೆ, ದೈವಗಳಿಗೆ ಧೂಪವನ್ನು ತೋರಿಸಿ ಅಲ್ಲಿಯೇ ಧ್ಯಾನಮಗ್ನರಾಗಿ ಕುಳಿತು ಯಾವೋ ಯಾವುದೋ ಕಾಲಕ್ಕೆ ಮನೆಗೆ ಹೋಗ್ತಾ ಇದ್ರು. ಪರಮೇಶ್ವರನಿಗೆ ಇವರ ಧೂಪ ಸೇವೆ ಬಹಳ ಪ್ರಿಯವಾಗಿತ್ತು, ಬಹಳ ಇಷ್ಟವಾಗಿತ್ತು. ಆದ್ದರಿಂದ ಪರಮೇಶ್ವರನು ಈ ರೀತಿ ಯೋಚಿಸ, ಇವರನ್ನು ನಾನು ಪ್ರಸಿದ್ಧಿಗೊಳಿಸಬೇಕು, ಹೀಗೆ ಬಿಡಬಾರದು, ಇವರ ಸೇವೆ ನನಗೆ ಬಹಳ ಇಷ್ಟವಾಗಿದೆ, ಇವರು ಮಹನೀಯರು, ಇವರ ಹಿರಿಮೆಯನ್ನು ನಾನು ಪ್ರಪಂಚಕ್ಕೆ ತಿಳಿಸಿಕೊಡಬೇಕು ಅಂತ ಹೇಳಿ ಇವರಿಗೆ ಒಂದು ಅನುಗ್ರಹವನ್ನು ಮಾಡ್ದ. ಏನು ಅನುಗ್ರಹ ಅಂತಂದರೆ, ಇವರು ಮೊದಲಿಂದ ಒಳ್ಳೆ ತಕ್ಕ ಮಟ್ಟಿಗೆ ಶ್ರೀಮಂತರು, ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು. ಇವರಿಗೆ ಏನು ಕರುಣೆ ಮಾಡ್ದ ಅಂತಂದರೆ ಬಡತನ ಬರಲಿ ಅಂತ ಒಂದು ಕರುಣೆಯನ್ನು ಮಾಡ್ದ. ಇದರಿಂದ ಏನಾಯಿತು, ಕ್ರಮೇಣ ಇವರ ಐಶ್ವರ್ಯವು ಆದಾಯವು ಎಲ್ಲ ಕರಗಿ ಹೋಗಿ ಬಡತನ ಪ್ರಾಪ್ತಿ ಆಯಿತು. ಏನಾದರೂ ಕೂಡ ಈ ಧೂಪ ಸೇವೆಯನ್ನು ಅವರು ಬಿಡಲಿಲ್ಲ, 1 ದಿವಸವೂ ತಪ್ಪಲಿಲ್ಲ. ಆದರೆ ಕ್ರಮೇಣ ಏನಾಯಿತು, ಇದನ್ನು ಸಾಮ್ರಾಣಿಯನ್ನು ತೆಗೆದುಕೊಳ್ಳುವುದಕ್ಕೂ ದುಡ್ಡಿಲ್ಲದಷ್ಟು ಬಡತನ ಬಂದ್ಬಿಡ್ತು. ಮನೆಯಲ್ಲಿ ತಿನ್ನುವುದಕ್ಕೆ ಏನೂ ಇಲ್ಲ, ಅಂಥ ನಿರ್ಗತಿಕ ಸ್ಥಿತಿಗೆ ಆ ಸಂಸಾರವು ಬಂದಿತು. ಆದರೂ ಸಹ 1 ದಿವಸವೂ ತಪ್ಪದೆ ಈ ಧೂಪ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೆ 1 ದಿವಸ ನಿರ್ಗತಿಯಾಗಿ ಏನೂ ಇಲ್ಲದೆ ಮನೆಯಲ್ಲಿ ಆ ಸ್ಥಿತಿ ಬಂದಿದೆ. ಊಟ ಮಾಡುವುದಕ್ಕೆ ಏನೂ ಇಲ್ಲ. ಹೆಂಡತಿ ಮಕ್ಕಳಿದ್ದಾರೆ, ಹೆಂಡತಿ ಹೇಳಲು ನಮ್ಮ ನಾಯನಾರಿಗೆ, ನೋಡಿ ಮನೆಯಲ್ಲಿ ಏನೂ ಇಲ್ಲ, ಉಪವಾಸವೇ ಗತಿ. ಆದ್ದರಿಂದ ನೀವು ಇವತ್ತು ಅಂಗಡಿ ಬೀದಿಗೆ ಹೋಗಿ ಏನಾದರೂ ತರಬೇಕು, ಇಲ್ಲದಿದ್ರೆ ಮನೆಯಲ್ಲಿ ಉಪವಾಸವೇ, ಎಲ್ಲರೂ ಉಪವಾಸ ಮಾಡಬೇಕಾಗುತ್ತೆ, ಮಕ್ಕಳೆಲ್ಲ ಉಪವಾಸ ಮಾಡಬೇಕಾಗುತ್ತೆ, ಏನೇನೂ ಇಲ್ಲ. ಆದ್ದರಿಂದ ಆಕೆ ಇದನ್ನು ಹೇಳಬೇಕಾದ್ರೆ ಆಕೆಗೆ ಮನಸ್ಸು ಎಷ್ಟು ನೋವಾಗಿರಬೇಕು ಅನ್ನೋದನ್ನು ನೀವು ಸ್ವಲ್ಪ ಊಹಿಸಿ, ತನ್ನ ಮಾಂಗಲ್ಯವನ್ನು ಕಳಚಿ ನಾಯನಾರವರು ಕೈಗಿಟ್ಲು. ದುಡ್ಡಿಲ್ವಲ್ಲ, ಏನು ಮಾಡೋದು? ಸೊ ತನ್ನ ಕತ್ತಿನಲ್ಲಿದ್ದ ಮಾಂಗಲ್ಯವನ್ನು ಅವ್ರ ಕೈಗೆ ಕೊಟ್ಟು ತಾನು ಒಂದು ಅರಿಶಿನದ ದಾರದಲ್ಲಿ ಅರಿಶಿನದ ಗಡ್ಡೆಯನ್ನು ಕಟ್ಟಿ ತನ್ನ ಕುತ್ತಿಗೆಯಾಗೆ ಕಟ್ಟಿಕೊಂಡು ಅವರಿಗೆ ಆ ಚಿನ್ನದ ಮಾಂಗಲ್ಯವನ್ನು ಕೊಟ್ಟರು. ನೋಡಿ, ಇದರಿಂದ ಏನಾದರೂ ಮನೆಗೆ ದವಸ ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳು ತಗೊಂಡು ಬನ್ನಿ ಅಂತ ಹೇಳಿ ಕೊಟ್ಟರು. ಆಕೆಯ ಸ್ಥಿತಿ ಮನಸ್ಥಿತಿ ಹೇಗಿರಬೇಕು ನೀವು ಊಹಿಸಬಹುದು. ಅವರು ನಮ್ಮ ಕುಂಗಿಲಿಯ ಕಲೆಯ ನಾನ್ನವರು ಓಹೋ ಅಂತ ತೆಗೆದುಕೊಂಡು ಹೋದರು ಅಂಗಡಿ ಬೀದಿಗೆ ಹೋದರು. ಅಂಗಡಿ ಬೀದಿಗೆ ಹೋದರೆ ಅಲ್ಲಿ ಒಂದು ತಮಾಷೆ ನಡೆಯಿತು. ಏನು, ಒಬ್ಬ ಮನುಷ್ಯ ದೊಡ್ಡ ಮೂಟೆ ತೆಗೆದುಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಇವರಿಗೆ ನೋಡಿದ್ರು, ಆಹಾ ದೊಡ್ಡದಾಗಿದೆ ಮೂಟೆ, ಏನೋ ನೋಡೋಣ ಅಂತ ಹೇಳಿ ಏನಪ್ಪ ಮೂಟೆ ಅಂತಂದ ಕೇಳಿದ್ರು. ಏನಿಲ್ಲ ಸ್ವಾಮಿ, ಭಾಳ ಹೈ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸಾಂಬ್ರಾಣಿ. ಅವರು ಸಾಂಬ್ರಾಣಿ ಶಬ್ದ ಕೇಳಿದ ತಕ್ಷಣ ಪ್ರಪಂಚನೇ ಮರೆತೋಯ್ತು. ಅವರಿಗೆ ಜ್ಞಾಪಕ ಬಂದಿದ್ದಿಷ್ಟೇ, ಪರಮೇಶ್ವರ ಈ ಸಾಂಬ್ರಾಣಿ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಇದೇ ಸಿಕ್ಕತ್ತೆ, ಇದೇ ಸರ್ವೈಶ್ವರ್ಯ ಅಂತ ಹೇಳಿ ನನಗೆ ಕೊಡ್ತೀಯನಪ್ಪ, ಮಾರ್ತೀಯನ ಇದನ್ನು, ಅದಕ್ಕೇನು ಸ್ವಾಮಿ ಮಾರ್ತೀನಿ ಅಂತ ಹೇಳಿ ಕೊಟ್ಬಿಟ್ಟ. ಇವರಿಗೆ ಇದಕ್ಕಿಂತ ಹೆಚ್ಚಾದ ಐಶ್ವರ್ಯ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಭಾವನೆ. ಆ ಮಾಂಗಲ್ಯವನ್ನು ಆತನ ಕೈ ಕೊಟ್ಟರು. ಏನಪ್ಪ ಸಾಕಾ ಅಂತ ಕೇಳಿದ್ರು. ಅಯ್ಯೋ ಬೇಕಾದಷ್ಟು ಆಯಿತು, ಲೆಕ್ಕ ಸರೋಯ್ತು ಅಂತ ಹೇಳ್ಬಿಟ್ಟು ಆ ಮೂಟೆಯನ್ನು ಅವರಿಗೆ ಕೊಟ್ಬಿಟ್ಟು ಆತ ಹೊರಟೋದ. ಇವರು ಪರಮ ಸಂತೋಷದಿಂದ ಆ ಸಾಂಬ್ರಾಣಿಯ ಮೂಟೆಯನ್ನು ಹೊತ್ಕೊಂಡು ಮನೆಗಿನ ಎಲ್ಲ ಪ್ರಪಂಚವೇ ಮರ್ತೋಯ್ತು ಅವರಿಗೆ, ಮನೆಗೆ ಹೋಗಲಿಲ್ಲ. ಅವರು ನೇರವಾಗಿ ಅಮೃತ ಘಟೇಶ್ವರನ ಸನ್ನಿಧಿಗೆ ಹೋದರು. ತಗೊಂಡ್ರು ಎಷ್ಟು ಬೇಕೋ ಸಾಂಬ್ರಾಣಿಯನ್ನು ತೆಗೆದುಕೊಂಡ್ರು, ಧೂಪ ಹಾಕಿದ್ರು, ಎಲ್ಲ ದೇವತೆಗಳಿಗೆ ಎಲ್ಲ ತೋರಿಸಿದ್ರು, ಸಂತೋಷವಾಗಿ ಧ್ಯಾನ ಮಾಡಿದ್ರು. ಅಲ್ಲೇ ಧ್ಯಾನದಲ್ಲಿ ಕಾಲವನ್ನು ತಳ್ಳಿಬಿಟ್ರು. ಎಷ್ಟು ಹೊತ್ತಿದ್ರೋ ಗೊತ್ತಿಲ್ಲ, ಮೂರ್ಛೆನೂ ಹೋಗಿದ್ದಾರೆ. ಅಷ್ಟು ಆನಂದವಾಗೋಗ್ಬಿಟ್ಟಿದೆ ಅವರಿಗೆ, ಪರಮಾನಂದರಾಗಿ ಅದೇ ದೇವಸ್ಥಾನದಲ್ಲಿ ಇವರಿದ್ದಾರೆ. ಈಕೆ ಪಾಪ ಇಲ್ಲಿ ಹೆಂಡತಿ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಹೋದರೂ ಹೋದರೂ ಬರಲೇ ಇಲ್ವಲ್ಲ, ಎಷ್ಟೊತ್ತಾದರೂ ಬರಲಿಲ್ವಲ್ಲ, ರಾತ್ರಿ ಆಯಿತು ಬರಲಿಲ್ವಲ್ಲ ಅಂತ ಬಹಳ ದುಃಖದಿಂದ ನೆನೆಸ್ಕೊಂಡು ಮಕ್ಕಳನ್ನ ಹಾಗೆ ಉಪವಾಸ ಮಲಗಿಸಿ ಪಾನು ಮಲ್ಕೊಂಡ್ಳು. ಯಾಕೋ ಬರಲೇ ಇಲ್ವಲ್ಲ ಅಂತ ಅದೇ ಚಿಂತೆ ಆಕೆಗೆ. ಇದನ್ನು ತಗೊಂಡು ಬರಲಿಲ್ಲ, ತಾನೂ ಬರಲಿಲ್ಲ, ಎಲ್ಲಿ ಹೋದರೂ ಗೊತ್ತಾಗಲಿಲ್ವಲ್ಲ ಅಂತ ಖಿನ್ನಳಾಗಿದ್ದಾಳೆ. ಹೀಗೆ ಆಕೆಗೂ ಕೂಡ ಒಂದು ತರಹ ಮಂಪರ ಬಂದಿದೆ. ಆಗ ಪರಮೇಶ್ವರನು ಆಕೆಯ ಸ್ವಪ್ನದಲ್ಲಿ ಹೀಗೆ ಹೇಳ್ತಾನೆ, ಅಮ್ಮ ನೀನೇನೂ ಚಿಂತೆ ಪಡಬೇಡ, ನಿನ್ನ ಗಂಡ ಎಲ್ಲೂ ಹೋಗಿಲ್ಲ, ಬರ್ತಾರೆ, ಆದ್ದರಿಂದ ನೀನು ಯೋಚನೆ ಮಾಡದೆ ಇರು ಅಂತ ಹೇಳಿದ ಹಾಗೋಯಿತು. ಸರಿ, ಆಕೆ ಹಾಗೆ ಕಾಲ ತಳ್ಳಿದ್ದು ಬೆಳಗಾಯಿತು. ಇಲ್ಲಿ ಇವರು ಮಗ್ನರಾಗಿ ಹಾಗೆಯೇ ದೇವಸ್ಥಾನದಲ್ಲಿ ಮಲ್ಕೊಂಡೇ ಬಿಟ್ಟಿದ್ದಾರೋ ಕೂತ್ಕೊಂಡಿದ್ದಾರೋ ಎಲ್ಲಿ ಕೂತ್ಕೊಂಡಿದ್ದಾರೋ ದೇವರ ಧ್ಯಾನದಲ್ಲಿದ್ದಾರೆ. ಇಲ್ಲಿ ಏನಾಗಿದೆ, ಕುಬೇರನು ತನ್ನಲ್ಲಿದ್ದ ಐಶ್ವರ್ಯವನ್ನೆಲ್ಲ ಎಲ್ಲ ಬಾಚಿ ಬಾಚಿ ಕೆರೆದು, ಅದೇನು ಶರಣರು ಅಂತ ತಮಿಳು ಹೇಳ್ತೀವಿ, ಕೆರೆದು ತನ್ನಲ್ಲಿದ್ದ ಐಶ್ವರ್ಯವನ್ನೆಲ್ಲ ತೆಗೆದುಕೊಂಡು ಬಂದು ಈ ಮನೆಯಲ್ಲಿ ಸುರಿದಿದ್ದಾನೆ. ಇವರ ಮನೆಯಲ್ಲಿ ಶೇಕಿಯಾರವರು ಹೇಳೋ ಮಾತಿದು, ಕುಬೇರನು ತನ್ನಲ್ಲಿದ್ದ ಸರ್ವ ಐಶ್ವರ್ಯವನ್ನು ಇವ್ರ ಮನೇಲಿ ತಂದು ಹಾಕಿದ ಅಂತ ಹೇಳ್ತಾ ಇದ್ದಾರೆ. ಈಕೆ ಬೆಳಗ್ಗೆ ಎದ್ದು ನೋಡ್ತಾಳೆ, ಮನೆ ತುಂಬ ಬೇಕಾದಷ್ಟು ಧಾನ್ಯಗಳು ಎಲ್ಲ ಇದೆ, ಏನೇನು ಬೇಕು ದುಡ್ಡು ಆಭರಣಗಳು ಎಲ್ಲ ಬಂದ್ಬಿಟ್ಟು ಐಶ್ವರ್ಯವೆಲ್ಲ ತುಂಬಿಟ್ಟಿದೆ. ಈಕೆ ಪರಮ ಸಂತೋಷವಾಯಿತು, ಇದು ಹೇಗೆ ನಡೀತು, ಈಶ್ವರ ಕನಸಿನಲ್ಲಿ ತಾನೇ ಹೇಳ್ದ ಬರ್ತಾರೆ ಅಂತ, ಇದು ಬಂದ್ಬಿಟ್ಟಿದೆಯಲ್ಲ ಅಂತ ಆಶ್ಚರ್ಯಚಕಿತರಾಗಿ ಏನು ಮಾಡಿದ್ದಾಳೆ, ತಕ್ಷಣವೇ ಎಲ್ಲ ಸಿದ್ಧಗೊಳಿಸಿ ಆಹಾರ ಪದಾರ್ಥಗಳನ್ನೆಲ್ಲ ಸಿದ್ಧಗೊಳಿಸಿ ಪರಮಭಕ್ತಿಯಿಂದ ಈಶ್ವರನ ಸೇವಿಸಿ ಆಮೇಲೆ ಅಲ್ಲಿದ್ದ ಈಶ್ವರನ ಶಿವಶರಣರಿಗೆ ಎಲ್ಲ ಊಟ ಎಲ್ಲ ಸಂತರ್ಪಣೆ ಮಾಡಿ ಯಜಮಾನಿಗೋಸ್ಕರ ಕಾಯ್ತಾ ಇದ್ದಾಳೆ. ಇಲ್ಲಿ ಪರಮೇಶ್ವರನು ಇವರನ್ನು ಎಬ್ಬಿಸಿದ, ಅಪ್ಪ ಕುಂಗಿಲಿಯ ಕಲೆಯ ನಾಯನಾರವರೇ, ನೀವು ಹೇಳಿ, ನೀವು ಚೆನ್ನಾಗಿ ಭಕ್ತರು ಗೊತ್ತು, ಇವಾಗ ಸದ್ಯಕ್ಕೆ ನೀವು ಮನೆಗೆ ಹೋಗ್ಬಿಟ್ಟು ನಿಮಗೆ ಹಾಲು ಅನ್ನ ಊಟ ಮಾಡಿಬಿಟ್ಟು ಆಮೇಲೆ ಬನ್ನಿ ಅಂತ ಶಿವರು ಹೇಳಿದರು. ಇವರಿಗೆ ಆಶ್ಚರ್ಯವಾಯಿತು, ಮನೆಗೆ ಹೋಗೋದ, ಮನೆಯಲ್ಲಿ ಹಾಲು ಅನ್ನವ, ಹಾಲು ಅನ್ನೋದು ಒಂದು ಲಕ್ಸೂರಿಯಸ್ ಐಟಮ್ ಅವರಿಗೆ, ಊಟದ ಐಟಮ್ ಹಾಲು ಅನ್ನವ, ಏನು ಈಶ್ವರ ಹೀಗೆ ಹೇಳ್ತಾ ಇದ್ದಾನೆ, ನಮ್ಮ ಮನೇಲಿ ಏನು ಇಲ್ಲ ಅನ್ನೋದು ಗೊತ್ತಿಲ್ವ ಇವರಿಗೆ ಅಂತ ಹೇಳ್ಬಿಟ್ಟು, ಏನು ಈಶ್ವರ ಹೇಳ್ತಾ ಆಮೇಲೆ ಬನ್ನಿ ಅಂತ ಬೇರೆ ಹೇಳ್ತಾ ಇದ್ದಲ್ಲ ಅಂತ ಎದ್ದು ಮನೆಗೆ ಹೋದರು. ಮನೆಗೆ ಹೋದರೆ ಮನೆಗೆ ಗುಡ್ ಸಿಗ್ತಾ ಇಲ್ಲ, ಆ ಥರ ಮನೆಯಲ್ಲಿ ಸಮೃದ್ಧವಾಗಿ ಎಲ್ಲ ತುಂಬಿಟ್ಟಿದೆ. ಶಿವಶರಣರೆಲ್ಲ ಊಟ ಮಾಡಿ ಬರ್ತಾ ಇದ್ದಾರೆ, ಇವರಿಗೆ ದಂಗಾಗಿಬಿಟ್ರು. ಹೋದರು ಮನೆಯಲ್ಲಿ ನೋಡಿದ್ರು, ಹೆಂಡತಿಗೆ ಒಳ್ಳೆಯ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಈ ಥರ ಇವರು ಶಿವನ ಸೇವೆ ಮಾಡಿ ಆಮೇಲೆ ಮುಂದಕ್ಕೆ ಇದೇ ಥರ ಸೇವೆ ಮಾಡ್ತಾ ಇದ್ರು, ನಡೀತಾ ಇತ್ತು. ಇದು ಒಂದನೇ ಭಾಗದ ಕತೆ ಇವರದು. ಎರಡನೇ ಭಾಗದಲ್ಲಿ ಇನ್ನೊಂದು ಸ್ವಾರಸ್ಯವಾದ ಸಂಗತಿ ನಡೆಯುತ್ತೆ. ಈ ಊರಿಗೆ ಸ್ವಲ್ಪ ದೂರದಲ್ಲಿ ತಿರುಪ್ಪಣಂದಾಳ್ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಅರುಣ ಜಟೇಶ್ವರ ಅನ್ನೋ ಸ್ವಾಮಿ ಪರಮೇಶ್ವರ. ಆ ಊರಿನಿಂದ ಒಂದು ಸಮಾಚಾರ ಇವರು ಕಿವಿಗೆ ಬಿತ್ತು ಒಂದು ದಿವಸ. ಏನು ಅಂತಂದರೆ, ಆ ಊರಿನ ದೇವರಿಗೆ ತಾಟಕಿ ಎನ್ನುವ ಒಬ್ಬ ಭಕ್ತೆ ಇದ್ದರು. ಆಕೆ ಪ್ರತಿ ದಿವಸವೂ ಶಿವನ ದೇವಸ್ಥಾನಕ್ಕೆ ಬಂದು ತಾನೇ ಕಿತ್ತಂತಹ ಒಳ್ಳೆ ಒಳ್ಳೆ ಸುಗಂಧ ಪೂರಿತವಾದ ಹೂಗಳನ್ನು ಕಿತ್ತು ಅದರಲ್ಲಿ ಮಾಲೆಯನ್ನು ರಚಿಸಿ ಆ ಮಾಲೆಯನ್ನು ಆ ಶಿವನಿಗೆ ಪ್ರತಿ ದಿವಸ ಅರ್ಪಿಸುವಳು. ಅರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಿ ಹೋಗ್ತಾ ಇದ್ದ ಪದ್ಧತಿ ಆಕೆದು. ಒಂದು ದಿವಸ ಏನಾಗಿದೆ, ಅದೇ ರೀತಿ ಹೂವನ್ನೆಲ್ಲ ಕಿತ್ತು ಒಳ್ಳೆಯ ಮಾಲೆಯನ್ನು ಕಟ್ಟಿ ಶಿವನಿಗೆ ಅರ್ಪಿಸಬೇಕು ಅಂತ ಎರಡು ಕೈಯಿಂದಲೂ ಹೀಗೆ ಅರ್ಪಿಸಬೇಕು ಅಂತ ಹೋಗ್ತಾ ಇದ್ದಾಳೆ. ಆ ಸಮಯದಲ್ಲಿ ತಾನು ಹುಟ್ಟಿದ್ದ ಸೀರೆಯು ಕೆಳಕ್ಕೆ ಜಾರುವುದಕ್ಕೆ ಶುರುವಾಯಿತು. ಆಗ ಒಂದು ತರಹ ಇಬ್ಬಂದಿ ಆಯಿತು. ಒಂದು ಕೈನಲ್ಲಿ ಸೀರೆ ಹಿಡಿಯಬೇಕು, ಮತ್ತೊಂದು ಕೈನಲ್ಲಿ ಹಾರ ಇದೆ, ಹಾರ ಈಶ್ವರನಿಗೆ ಸಮರ್ಪಿಸುವುದಕ್ಕೆ ಆಗ್ತಾ ಇಲ್ಲ. ಆಗ ಪರಮೇಶ್ವರನು ಏನು ಮಾಡಲ್ಲ, ಏನು ಶ್ರಮ ತೆಗೆದುಕೋಬೇಡಮ್ಮ, ನಾನೇ ಸ್ವೀಕರಿಸ್ತೇನೆ ಅಂತ ಹೇಳಿ ಆ ಶಿವಲಿಂಗ ಮುಂದಕ್ಕೆ ಬಾಗಿ ಅವಳ ಕಟ್ಟಿದ್ದ ಕೈಯಲ್ಲಿದ್ದ ಹಾರವನ್ನು ಪರಮೇಶ್ವರನು ತಾನೇ ಸ್ವೀಕರಿಸಿದ. ಇಲ್ಲಿ ಆ ಘಟನೆ ನಡೆಯಿತು. ಪರಮೇಶ್ವರನು ಬಾಗದ ಮುಂದಕ್ಕೆ ಹೀಗೆ ವಾಲಿ ಬಾಗಿ ಆ ಹಾರವನ್ನು ಸ್ವೀಕರಿಸಿದ. ಇದು ನಡೆಯಿತು. ನಡೆದ ಮೇಲೆ ಎಲ್ರಿಗೂ ಈ ಶಿವಲಿಂಗ ಹಾಗೆ ಬಾಗಿರುವುದು ಅಷ್ಟು ಸರಿಯಾಗಿ ಕಾಣಿಸಲಿಲ್ಲ, ಅದನ್ನು ನೇರಗೊಳಿಸಬೇಕು ಅಂತ ಪ್ರಯತ್ನಿಸಿದರು. ಎಷ್ಟೋ ಜನ ಬಂದು ತಮ್ಮ ಪ್ರಯತ್ನವನ್ನೆಲ್ಲ ಹಾಕಿ ಎಳೆದು ಸರಿ ಮಾಡಕ್ಕೆ ನೋಡಿದ್ರು ಆಗಲಿಲ್ಲ. ಆ ದೇಶದ ರಾಜ ಏನು ಮಾಡ್ದ, ಆನೆಯನ್ನು ಹಗ್ಗಕ್ಕೆ ಕಟ್ಟಿ ಆ ಲಿಂಗವನ್ನು ಕಟ್ಟಿ ಅದರಿಂದ ಆನೆಯ ಮೂಲಕ ಎಳೆದು ನೇರ ಮಾಡಬೇಕು ಅಂತ ಹೋದರು. ಆ ಲಿಂಗವು ಹಾಗೆ ಭದ್ರವಾಗಿ ನೆಲದಲ್ಲಿ ಪ್ರತಿಷ್ಠವಾಗಿಬಿಟ್ಟಿದೆ, ನೆಲದಲ್ಲಿ ನೇರವಾಗಲೇ ಇಲ್ಲ ಅದು. ಈ ಸಮಾಚಾರ ಈ ನಾಯಿನಾಡಿಗೆ ಬಂತು. ಓಹೋ, ಅವರೆಲ್ಲ ಅಷ್ಟು ಕಷ್ಟಪಟ್ಟು ಪಾಪ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ನಾನು ನನ್ನ ಒಂದು ಶ್ರಮವನ್ನು ಸೇರಿಸಿ ಅಲ್ಲಿ ನೇರ ಮಾಡೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳಿಬಿಟ್ಟು ಆ ಊರಿಗೆ ಬಂದರು. ಬಂದುಬಿಟ್ಟು ತಮ್ಮ ಕತ್ತಿಗೆ ಹಗ್ಗವನ್ನು ಕಟ್ಟಿಕೊಂಡು ಇನ್ನೊಂದು ತುದಿಯನ್ನು ಶಿವಲಿಂಗಕ್ಕೆ ಕಟ್ಟಿ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಶಿವನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಭಕ್ತಿಯಿಂದ ಕೂಡಿದ್ದು, ಶಿವನನ್ನು ಕಂಡರೆ ಪ್ರೀತಿಯಿಂದ ಕೂಡಿದ್ದು, ಪ್ರೇಮದಿಂದ ಕೂಡಿದ್ದು. ಆ ರೀತಿ ಅಪ್ಪ ಶಿವನೇ ನೀನು ನೇರವಾಗು, ಎಲ್ಲರಿಗೂ ನೀನು ನೇರವಾಗಿರುವುದು ಇಷ್ಟವಾಗಿದೆ, ಆದ್ದರಿಂದ ನೀನು ನೇರವಾದರೆ ಎಲ್ಲರಿಗೂ ಸಂತೋಷವಾಗುತ್ತೆ ಅಂತ ಹೇಳಿ ಶಿವನನ್ನು ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥಿಸಿದರು. ಆ ಹಗ್ಗವನ್ನು ಏನಂತ ಹೇಳ್ತಾರೆ, ರೋಪ್ ಆಫ್ ಲವ್ ಅಂತ ಹೇಳಲ್ಪಟ್ಟಿದೆ. ರೋಪ್ ಆಫ್ ಲವ್, ಆ ಬರೀ ಹಗ್ಗ ಅಲ್ಲ, ಅದು ಶಿವನನಿಗೆ ಶಿವನಿಗೂ ಅವರಿಗೂ ಇದ್ದ ಒಂದು ಪ್ರೀತಿಯ ಭಕ್ತಿಯ ಬಾಂಧವ್ಯ. ಈ ರೀತಿ ಪ್ರಾರ್ಥನೆ ಮಾಡಿ ಅವರು ಸ್ವಲ್ಪವಾಗಿ ಎಳೆದಿದ್ದಂತೆ ಅದು ಎಳೆದದ್ದು ಸುಮ್ಮನೆ ಪ್ರಯತ್ನ ಅಷ್ಟೇ, ತಾನಾಗಿ ಆ ಶಿವಲಿಂಗ ನೇರವಾಗಿಬಿಡ್ತು. ಈ ಕೌತುಕ ನಡೆಯುತ್ತಲ್ಲ, ಮೇಲಿದ್ದ ದೇವತೆಗಳೆಲ್ಲ ನೋಡಿಬಿಟ್ಟು ಆಶ್ಚರ್ಯಪಟ್ಟರು, ಜಯಘೋಷ ಮಾಡಿದರು, ಪುಷ್ಪವೃಷ್ಟಿ ಎಲ್ಲ ಆಯಿತು. ಹೀಗೆ ಈ ಕುಂಗಿಲಿಯ ಕಾಲೆಯ ನಾಯನಾರವರು ಪ್ರಸಿದ್ಧರಾದರು. ಈ ನಾಯನಾರವರಿಗೆ ಇನ್ನೊಂದು ಕೂಡ ಒಂದು ಹಿರಿಮೆ ಇದೆ. ಏನು ಅಂತಂದರೆ, ಇಲ್ಲಿ ಜ್ಞಾನ ಸಂಬಂಧ, ತಿರುನಾವುಕರ್ ಸರ್ ಇವರೆಲ್ಲ ಈ ಸ್ಥಳಕ್ಕೆ ಬಂದಾಗ, ಅಂದರೆ ತಿರುಪಣಂದಾಳ ಅಲ್ಲ, ಅವನು ಅಮೃತಘಟೇಶ್ವರ ಸ್ವಾಮಿ ಕಡವೂರಿಗೆ ಬಂದಾಗ ಅವರ ಸೇವೆಯನ್ನು ಮಾಡುವ ಭಾಗ್ಯವೂ ಇವರಿಗೆ ದೊರೆಯಿತು. ಇಷ್ಟು ಹಿರಿಮೆಯುಳ್ಳ ಈ ನಾಯನಾರವರು. ಅದ್ಭುತವಾದ ಚರಿತ್ರೆ ಇದು. ನೀವೆಲ್ಲ ಇದನ್ನು ಕೇಳಿ ಪ್ರೀತರಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತು ನನ್ನದೊಂದು ಸಣ್ಣ ಭಿನ್ನವಿದೆ. ಏನು ಅಂತಂದರೆ, ಅರುಣಾದ್ರಿ ಚಾನಲ್ಲು ಈ ಶಿವಭಕ್ತರ, ತಮಿಳುನಾಡಿನ ಶಿವಭಕ್ತರ ಬಗ್ಗೆ ಕನ್ನಡ ಜನತೆಗೆ, ಕನ್ನಡ ಬಾಂಧವರಿಗೆ ತಿಳಿಸ್ಕೊಡಬೇಕು ಅನ್ನೋ ಒಂದೇ ಒಂದು ಧ್ಯೇಯದಿಂದ ನಡೆಸ್ತಾ ಇರುವ ಪ್ರಯತ್ನ ಇದು. ಇದು ನಿಮಗೆ ಖಂಡಿತವಾಗಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ವೀಕ್ಷಕರೆಲ್ಲ, ನಿಮಗೆಲ್ಲ ಯಾರು ತಿಳಿದಿದ್ದಾರೋ ಕನ್ನಡದವರು, ಯಾರಿಗೆ ಇಂತಹ ವಿಷಯಗಳಲ್ಲಿ ಆಸಕ್ತಿ ಇದೆಯೋ, ಇಷ್ಟ ಮಿತ್ರರು, ಬಂಧುಗಳು, ಸ್ನೇಹಿತರು ಎಲ್ಲರಿಗೂ ಈ ವಿಷಯವನ್ನು ಹೇಳಿ. ಈ ಥರ ಒಂದು ಅರುಣಾದ್ರಿ ಅನ್ನೋ ಚಾನೆಲ್ ಇದೆ, ನೀವು ದಯವಿಟ್ಟು ನೋಡಿ, ಒಳ್ಳೆಯ ಇದು ವಿಷಯಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ನೀವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇದರ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ರೆ ಅರುಣಾದ್ರಿ ಸಲ್ಲಿಸುತ್ತಿರುವ ಒಂದು ಪ್ರಯತ್ನ ಸಾರ್ಥಕವನ್ನು ಹೊಂದುತ್ತದೆ, ಸಫಲವಾಗುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ವಂದನೆಗಳು.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಯಕ್ಷಕ್ಷರಾರ್ಹಮಜ್ಞಾನಕಾಲೇ ಕಾಮಿತ್ಯಾಯ ಏಕಾರಕ್ಷೋರ ಸಂಧಾತ ಗುಂಧಮಾರೋಹತಿ ವಾಗ್ವಾ ಏನಾಯ ಸ್ವಾಮ

ಅಂತರ್ಯೇತವನಮವರುಂಧೇ ಪಶೂನಾ ಕರ್ಮಂಗಿಲೇ ಪಶೋ ದೇವಾಪರುಂಧೇ ಪಶುಪಾಹಿ ಪ್ರತಿ ಜಗುಂಧವನೈಂಕಾಮೇತ ಪಶುಪ್ಯಾಲಿ ಕ್ಷಣ ಸತ್ಯ ನಮೇ ದರ್ಶಂ ವಾ ಅವಧವ್ಯ ವಧು ಏಕಮವಧೇಯಂ ಕಾಮಲೇತ ಪಶುಮಾನ್ ಚಾಲಿತೋ ಮರ ಸತ್ಯ ನಮೇ ಕೈರದ್ದೇ

ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸಮಸ್ತೇನಾ ಸ

0: You are listening to Shaivam.org Radio, the 24/7 spiritual channel from Shaivam.org.
1: Dear listeners of Shaivam.org, the following is Gangadhar Ashtakam, presented by Dr. M. Gokulakrishna Iyer.
2: Maulav Ganga Shashankav ಕರಚರಣತಲೆ ಶೀತಲಾಂಗ ಭುಜಂಗಾ ವಾಮೇ ಭಾಗೆ ದಯಾರ್ದ್ರ ಹಿಮಗಿರಿತನಯ ಚಂದನಂ ಸರ್ವಗಾತ್ರೆ ಇತ್ಥಂ ಶೀತಂ ಪ್ರಭೂತಂ ತವ ಕನಕಸಭಾನಾಥವೋಢುಂ ಕ್ವಶಕ್ತಿಃ ಚಿತ್ತೇ ನಿರ್ಭೇದ ತಪ್ತೇ ಯದಿ ಭವತಿ ನತೇ ನಿತ್ಯವಾಸೋ ಮಧೀಯೇ ಗಾಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತು ಮಾಂ ನಿತ್ಯಂ ಚಿದಾನಂದರೂಪಂ ನಿನ್ಹುತಾಶೇಷ ಲೋಕೇಶ ವೈರಿ ಪ್ರತಾಪಂ ಕಾರ್ತಸ್ವರಾಗೇಂದ್ರ ಚಾಪಂ ಕೃತ್ತಿವಾಸಂ ಭಜೆ ದಿವ್ಯಸನ್ಮಾರ್ಗ ಬಂಧುಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೆ ನಿತ್ಯಂ ಸನ್ನಿಹಿತಂ ಕಿಲಾ ಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತ ವಲ್ಲಿಕಾ ಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಪಂಚಮ ಶ್ಲೋಕ. ಶ್ಲೋಕೇಸ್ಮಿನ್ ಸ್ವಬಾಂಧವೈ ಶಿವಾಲಯೇ ಭಗವದರ್ಚಾಪೂಜಾ ಕೈಂಕರ್ಯ ಹರಣರೂಪಾ ಮಾರ್ತಿಮಾಪದ್ಯಮಾನಸ್ಯ ದ್ರವಿಡೇಷು ಜಾತಸ್ಯ ಕಸ್ಯಚಿತ್ ಬ್ರಾಹ್ಮಣವಟೋಃ ಆರ್ತಿಹಂತಾರಂ ತಿರುವಿರಿಂಚಿಪುರ ಕ್ಷೇತ್ರಸ್ಥಿತಂ ಭಗವಂತಂ ಮಾರ್ಗಸಹಾಯಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಬಾಲಂ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾನಮ್ಯ ವಿರಿಂಚಿರಮ್ಯ ನಗರೆ ಪೂಜಾಂ ತದೀಯಾಂ ಭಜನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ವಿರಿಂಚಿರಮ್ಯ ನಗರೆ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ.
3: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ Shaivam.org ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋರ್ಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಅ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪೇಷನ್ಸ್. We also request you to encourage your relatives and friends to listen to and benefit from our radio services. Om Namah Shivaya.
4: Om.